ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಇದು ನಮ್ಮ ಧ್ವನಿ, ನಮ್ಮ ಧ್ವನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ ಇದು ನಮ್ಮ ಧ್ವನಿ, ನಮ್ಮ ಧ್ವನಿ.

ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

0: Lambat Merlin. ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಯಲ್ಲ. ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಕುಮಾರಿ ಸ್ವಾತಿ ಅವರು ಕೆಜಿಎಫ್ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ನಿಮ್ಮೆಲ್ಲರಿಗೂ ಈ ದಿನ ಮನೆಯಲ್ಲೇ ತಯಾರಿಸುವ ಆರೋಗ್ಯಕರವಾದ ಪಾನೀಯಗಳ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರು ಮೊದಲಿಗೆ ಕ್ಯಾರೆಟ್ ಬಗ್ಗೆ ಹಾಗೂ ನಂತರ ಬೀಟ್ರೋಟ್ ಬಗ್ಗೆ ಯಾವ ರೀತಿ ಪಾನೀಯಗಳನ್ನ ತಯಾರಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮಾಹಿತಿಯನ್ನ ನೀಡಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್.
0: ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ನಾನು ಕೆಜಿಎಫ್ ಗ್ರಾಮಾಂತರ ಕಡೆಯಿಂದ ಬಂದಿದ್ದೇನೆ. ನಾನು ಇಲ್ಲೇ ಬೂದಿಕೋಟೆಯಲ್ಲಿ ಮಾರ್ಕಂಡೇಶ್ವರ ರೈತ ಉತ್ಪಾದನ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ.
0: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ನೀವು ಹೇಳಿದಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕ್ಯಾರೆಟ್ ಅಲ್ಲಿ ಯಾವ ರೀತಿ ಜ್ಯೂಸ್ ಅನ್ನ ಹಾಗೂ ಪಾನೀಯಗಳನ್ನ ತಯಾರಿಸಬಹುದು?
1: ಹೌದು ಮೇಡಮ್,

0: ಕೊಟ್ಟು ತೆಗೆದುಕೊಟ್ಟು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದೇ ಕಲ್ತ್ಕೊಂತಾರೆ. ಇಲ್ಲ ಹೋದಾಗೆಲ್ಲ ಆರೋಗ್ಯ ಕೆಡುತ್ತೆ, ಹೋದಾಗೆಲ್ಲ ನಂಗೆ ಆ ಜ್ಯೂಸ್ ಕೊಡು ಈ ಜ್ಯೂಸ್ ಕೊಡು ಕೊಡಿಸು ಅಂತಾರೆ. ಅದೇ ಮನೆಯಲ್ಲೇ ನಾವು ತರಕಾರಿಗಳಿಂದಾನೇ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇವತ್ತಿಂದ ಅದು ಕಳಿಸ್ಕೊಟ್ರೆ ಅವ್ರಿಗೂ ತುಂಬಾ ಆರೋಗ್ಯಕ್ಕೆ ಮತ್ತೆ ಮುದುಕರಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಎಲ್ಲರೂ ಮಾಡ್ಕೊಂಡು ಕುಡಿಬಹುದು ಇದನ್ನ. ಒಂದೊಂದ್ ಗ್ಲಾಸ್ ಡೈಲಿ ಒಂದೊಂದ್ ಗ್ಲಾಸ್ ಕುಡಿದ್ರೆ ಒಳ್ಳೇದದು. ಈ ಬೇಸಿಗೆಯಲ್ಲಂತೂ ಇನ್ನ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೊದಲನೇದಾಗಿ ಕ್ಯಾರೆಟ್ ಇಂದ, ಕ್ಯಾರೆಟ್ ನ ನಾವು ಇವಾಗ ಒಂದ್ ಗ್ಲಾಸ್ ಎರಡು ಗ್ಲಾಸ್ ಮಾಡ್ಕೋಬೇಕಂದ್ರೆ, ಎರಡು ಗ್ಲಾಸ್ ಆಗೋ ಅಷ್ಟು ಮಾಡ್ಕೋಬೇಕಂದ್ರೆ ಎರಡು ಕ್ಯಾರೆಟ್ ತಗೋಬೇಕು. ನೀಟಾಗಿ ತೊಳ್ಕೊಂಡು ಅದ್ರ ಮೇಲಿರೋ ಹೊಟ್ಟೆ ಸಿಪ್ಪೆನೆಲ್ಲ ತೆಗಿಬೇಕು. ಸಣ್ಣ ಸಣ್ಣಾಗಿ ಹಚ್ಕೊಂಡ್ಬಿಟ್ಟು ಕ್ಯಾರೆಟ್ ನ ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಎರಡು ಕ್ಯಾರೆಟ್ ತಗೋಬೇಕು, ಎರಡು ಕ್ಯಾರೆಟ್ ತಗೊಂಡು ತೊಳೆದು ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣಾಗಿ ಹಚ್ಕೋಬೇಕು.
1: ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಆಗಿ
0: ಪೀಸ್ ಪೀಸ್ ಆಗಿ ಸಣ್ಣ ಸಣ್ಣಾಗಿ ಹಚ್ಕೋಬೇಕು. ಅಂದ್ರೆ ಮಿಕ್ಸಿ ಎಲ್ಲ ಹತ್ತಿರಕ್ಕಾಗಲ್ಲಲ್ವಾ, ತಿರುಗಿಸಬೇಕಲ್ವಾ. ಪುದೀನ ಇರುತ್ತಲ್ವಾ, ಪುದೀನ ಸೊಪ್ಪಿರಲ್ಲ, ಅದನ್ನ ತೊಳ್ಕೊಂಡು ಅದ್ರಗ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ನೀರ್ ಹಾಕ್ಬಾರ್ದು, ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಸ್ವಲ್ಪ. ಅದು ತುರಿ ತುರಿಯಾಗಿ ಇರುತ್ತೆ, ಮತ್ತೆ ಇನ್ನ ಸ್ವಲ್ಪ ನೀಟಾಗಿ ಇದ್ ಮಾಡ್ಕೋಬೇಕು. ಆಮೇಲೆ ಒಂದ್ ಕಪ್ ಅಷ್ಟು ನೀರ್ ಹಾಕೋಬೇಕು. ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು. ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು, ಮತ್ತೆ ಅದನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಮತ್ತೆ ಇನ್ನ ಮಿಕ್ಕಿರುತ್ತೆ, ಮಿಕ್ಕಿರೋದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಅದರಿಗೆ ಇನ್ನ ಒಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅವಾಗೂ ಇನ್ ಸ್ವಲ್ಪ ಪುದೀನ ಮುಂಚೆನೆ ಹಾಕಿರ್ತೀವಿ, ಮತ್ತೆ ಪುದೀನ ಹಾಕೋಷ್ಟು ಅವಶ್ಯಕತೆ ಇರಲ್ಲ. ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಮತ್ತೆ ಅದನ್ನ ಸೋಸ್ಕೋಬೇಕು. ಯಾವತ್ತಾಗ್ಲೂ ಸೋಸ್ಕೋಬೇಕು ಅದನ್ನ ಮತ್ತೆ ನಾವು
1: ನುಣ್ಣಗೆ ಮಾಡ್ಕೋಬೇಕು.
0: ನುಣ್ಣಗೆ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡು ಒಂದ್ ಬೆಟ್ಲಗ್ ಹಾಕೊಂಡು
1: ಸಿಪ್ಪೆನೆಲ್ಲ ತೆಗೆದ್ಬಿಡ್ಬೇಕು,
0: ಸಿಪ್ಪೆ ಎಲ್ಲ ಮೇಲೆ ತೆಗಿಬೇಕು. ಅದು ಸಿಪ್ಪೆ ಇರಬಾರ್ದು ಒಳಗಡೆ, ಸೋಸ್ಕೋಬೇಕು ನಾವು. ಇವಾಗ ನಾವು ಟೀ ಎಲ್ಲ ಹೆಂಗ್ ಸೋದ್ಸ್ಕೊಂತೀವಿ ಆತರ ಸೋದ್ಸ್ಕೋಬೇಕು, ಅದು ನೀರ್ ತರ ಇರುತ್ತೆ. ಮತ್ತೆ ಅದಕ್ಕೆ ಸೋದ್ಸ್ಕೊಂಡು ಒಂದ್ರಲ್ಲಿ ಐಸ್ ಕ್ಯೂಬ್ಸ್ ಏನ್ ಹಾಕ್ಬಾರ್ದು ಅದಕ್ಕೆ. ಮತ್ತೆ ಫ್ರಿಡ್ಜ್ ಅಲ್ಲಿರೋ ನೀರಾಗ್ಲಿ ಅದೆಲ್ಲ ಯೂಸ್ ಮಾಡಿ, ಮಾಮೂಲಿ ನಾರ್ಮಲ್ ನೀರ್ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ. ಇನ್ನ ಅರವೇ ಯೂಸ್ ಮಾಡ್ತಿದ್ರೆ ನಾವು ಅದನ್ನ
1: ಮಡಿಕೆ
0: ಮಡಿಕೆಯಲ್ಲಿರೋ ನೀರಾದ್ರೆ ಅದನ್ನ ಹಾಕೋಬಹುದು.
1: ತುಂಬಾ ಆರೋಗ್ಯಕರವಾಗಿ,
0: ಹೌದು ತುಂಬಾ ಆರೋಗ್ಯಕರವಾಗಿ ಆ ನೀರ್ ಹಾಕೋಬಹುದು. ಫ್ರಿಡ್ಜ್ ಅಲ್ಲಿರೋದು ಐಸ್ ಕ್ಯೂಬ್ಸ್ ಆಗ್ಲಿ ಇದನ್ನ ಏನ್ ಹಾಕ್ಬಾರ್ದು ನಾವು. ಈ ನೀರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಒಂದ್ ಚಿಟಿಕೆ ಅಷ್ಟು ಹಾಕೋಬೇಕು. ಒಂದ್ ಚಿಟಿಕೆಯಷ್ಟು ಉಪ್ಪು ಬೇಕಾದ್ರೆ, ನಿಮ್ಗೆ ಸ್ವೀಟ್ ಬೇಕಾದ್ರೆ ಬೆಲ್ಲ ಹಾಕೋಬಹುದು. ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆ ಹಣ್ಣಿನ ರಸ ಇರುತ್ತಲ್ವಾ,
1: ಹೌದು,
0: ಒಂದು ನಮಗೆ ಉಳಿಕ್ ಬೇಕಾದ್ರೆ ಜಾಸ್ತಿ ಉಳಿಬೇಕಾದ್ರೆ ಒಂದ್ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಬೇಕು. ಇಲ್ಲಾಂದ್ರೆ ನಮಗೆ ಕಡಿಮೆ ಬೇಕಂದ್ರೆ ಅರ್ಧ ಉಪ್ಪಿನಷ್ಟು ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು, ನಾವೆಲ್ಲ ಟ್ರೈ ಮಾಡಿದೀವಿ. ಅದಕ್ಕೆ ಹೇಳ್ತಿದ್ವಿ, ಮಕ್ಕಳಿಗೆ ಕೊಟ್ರೆ ತುಂಬಾ ಒಳ್ಳೇದು, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ ಚೆನ್ನಾಗಿ, ಆರೋಗ್ಯವಾಗಿರುತ್ತೆ. ಮತ್ತೆ ಹಸಿವನ್ನು ಸ್ವಲ್ಪ ಜನ ಹಸಿವಾಗಿಲ್ಲ ಹಸಿವಾಗಿಲ್ಲ ಅಂತಾರೆ, ಊಟ ತಿನ್ನಲ್ಲ. ಇದನ್ನು ಕೊಟ್ಟ ಊಟ ತಿನ್ನಷ್ಟೇ ಎನರ್ಜಿ ಕೊಡುತ್ತಿದ್ದು ಕ್ಯಾರೆಟ್ ಜ್ಯೂಸ್ ಎಲ್ಲ, ಊಟ ತಿಂದಷ್ಟೇ ಎನರ್ಜಿ ಕೊಡುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತಿದ್ರಿಂದ.
1: ಓಕೆ ಮೇಡಮ್, ತುಂಬಾ ಸಂತೋಷ. ಹಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ರಲ್ವಾ, ಅದೇ ರೀತಿ ಬೀಟ್ರೂಟ್ ಇಂದ ತಯಾರಿಸುವ ಒಂದು ಜ್ಯೂಸ್ ಅನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ. ಕೇಳಿದವರಿಗೆ ತಿಳಿಸ್ಕೊಡಿ ಮೇಡಮ್.
0: ಬೀಟ್ರೂಟ್ ಇಂದ ಮನೇಲಿ ತಂದಿರ್ತೀವಿ, ನಾವು ಪಲ್ಯಗಳೆಲ್ಲ ಮಾಡ್ಕೊಂಡು ತಿಂತೀವಿ. ಜ್ಯೂಸ್ ಎಲ್ಲ ಸಾಮಾನ್ಯವಾಗಿ ಯಾರು ಮಾಡ್ಕೊಳ್ಳಲ್ಲ. ಜ್ಯೂಸ್ ಅಂದ್ರೆ ಕ್ಯಾರೆಟ್ ಅಷ್ಟೇ, ನಾವು ಇವಾಗ ಕ್ಯಾರೆಟ್ ಪಲಾವ್ ಎಲ್ಲ ಪಲಾವ್ಗೆ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಇನ್ನ ಮಿಕ್ಕೋಗಿರುತ್ತೆ, ಯಾರು ತಿನ್ನಲ್ಲ. ಸ್ವಲ್ಪ ಜನ ಸ್ವಲ್ಪ ಹಸಿದು ತಿನ್ಬೋದು, ಬಟ್ ಸ್ವಲ್ಪ ಜ್ಯೂಸ್ ಎಲ್ಲ ಯಾರು ಮಾಡಕ್ ಹೋಗಲ್ಲ. ಬಟ್ ಅದೇ ತರ ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ನಮ್ಗೆನೆ. ಬೀಟ್ರೂಟ್ ಇಂದ ಆಯ್ತಲ್ವಾ, ಬೀಟ್ರೂಟ್ ಇಂದ ನಾವು ಬೀಟ್ರೂಟ್ ನ ನೀಟಾಗಿ ತೊಳ್ಕೋಬೇಕು, ಯಾಕಂದ್ರೆ ಮಣ್ಣು ಜಾಸ್ತಿ ಇರುತ್ತೆ ಬೀಟ್ರೂಟ್ ಅಲ್ಲಿ. ಬೀಟ್ರೂಟ್ ನ ನೀಟಾಗಿ ತೊಳ್ಕೊಂಡು ಮತ್ತೆ ಅದ್ರ ಮೇಲಿರೋ ಸಿಪ್ಪೆಲ್ಲ ನೀಟಾಗಿ ತಗೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ನೀಟ್ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಅದನ್ನ, ಯಾಕಂದ್ರೆ ಅದನ್ನ ಗಟ್ಟಿ ಇರುತ್ತೆ. ಸ್ವಲ್ಪ ಹಚ್ಕೋಬೇಕು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಎರಡು ತಗೋಬೇಕು. ಅಂದ್ರೆ ಎರಡು ಗ್ಲಾಸ್ ಬೇಕಾದ್ರೆ ಒಂದ್ ಎರಡು ತಗೋಬೇಕು, ಎರಡು ತಗೋಬೇಕು. ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ವಾ, ಅದ್ ನೀಟಾಗಿ ಸ್ವಲ್ಪ ಹೆಳಸಾಗಿರೋ ತಗೋಬೇಕು. ಒಂದ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಬೆಂಡ್ ಬಂದ್ಬಿಟ್ಟಿರುತ್ತೆ, ಆತರ ತಗೋಬಾರ್ದು. ಅದು ಜ್ಯೂಸ್ ಬರಲ್ಲ, ಮತ್ತೆ ನಮ್ಗೆ ಕುಡಿಯೋದಕ್ಕೂ ಏನು ಅದು ಕುಡಿದು ಇದಿರಲ್ಲ ನಮ್ಗೆ. ಆತರ ತಗೋಬೇಕು, ಚೆನ್ನಾಗಿರೋ ತಗೋಬೇಕು. ಮತ್ತೆ ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಅದಕ್ಕೂ ಅಷ್ಟೇ ಪುದೀನ ಸೊಪ್ಪು, ನಾಲ್ಕೈದು ಎಳೆ ಪುದೀನ ಸೊಪ್ಪು ಹಾಕೋಬೇಕು. ಯಾಕಂದ್ರೆ ಅದು ಮಿಂಟಿ ಅಂತೀವಿ ನಾವು, ವಿಕ್ಸ್ ಎಲ್ಲ ತಗೊಂತೀವಿ ಗಂಟ್ಲೆಲ್ಲ ಏನಾಗಿದ್ರೆ, ಮತ್ತೆ ಆ ಜ್ಯೂಸ್ ಕುಡಿದ್ರೆ ನಮ್ಗೇನು ಆಗಲ್ಲ. ಸೊ ಆತರ ಏನು ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಗೊಂಡ್ ಮಿಂಟಿ ತಗೋಬೇಕು. ಪುದೀನ ಸೊಪ್ಪನ್ ಸ್ವಲ್ಪ ಒಂದ್ ನಾಲ್ಕೈದು ಎಲೆ ತಗೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕು. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕ್ಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಹಂಗೆ ಮಿಕ್ಸಿ ಹಾಕೋಬೇಕು, ಆಮೇಲೆ ಸ್ವಲ್ಪ ನೀರ್ ಒಂದ್ ಕಪ್ ಅಷ್ಟು ನೀರ್ ಹಾಕೋಬೇಕು. ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಸೋದ್ಸ್ಕೋಬೇಕು ಸ್ವಲ್ಪ. ಸೊ ಅದ್ ನುಣ್ಣಗಾದ್ಮೇಲೆ ಸೋದ್ಸ್ಕೋಬೇಕು, ಮತ್ತೆ ಇನ್ನೊಂದ್ ಸ್ವಲ್ಪ ಮಿಕ್ಕಿರುತ್ತೆ ಬೀಟ್ರೂಟದು, ಮತ್ತೆ ಅದನ್ನ ಹಾಕಿ ಇನ್ನೊಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಎರಡ್ ಸತಿ ಸಾಕು, ಜಾಸ್ತಿ ತಿರುಗಿಸಿದ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಎರಡ್ ಸಲ ಆದ್ರೆ ಸಾಕು. ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸೋದ್ಸ್ಕೊಂಡು ಮತ್ತೆ ಒಂದ್ ಬಟ್ಲಗ್ ನೀರ್ ಹಾಕೊಂಡು ಮತ್ತೆ ಅದ್ರ
1: ಸಹ ಸಿಪ್ಪೆ ತೆಗಿಬೇಕು.
0: ಇದನ್ನು ಸಿಪ್ಪೆ ತೆಗಿಬೇಕು, ಅದು ಬೇಡ, ಅದು ಸೋದ್ಸ್ಕೊಂಡ್ಬಿಟ್ಮೇಲೆ ಅದು ಬೇಡ. ಆಮೇಲೆ ಅದೇ ಇದಕ್ಕೆ ಒಂದ್ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು, ಒಂದ್ ಚಿಟಿಕೆಯಷ್ಟು ಜೀರಿಗೆ ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋಬೇಕು, ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋಬೇಕು ಅಷ್ಟೇ, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಮತ್ತೆ ರಕ್ತದ ರಕ್ತವನ್ನು ಶುದ್ಧಿ ಮಾಡುತ್ತೆ.
1: ಹೌದು.

0: ಬಿಸಿಲಿಗೆ ನಾವು ಔಟ್ ಸೈಡ್ ಎಲ್ಲ ಹೋಗಿ ಬರ್ತೀವಿ. ಇವಾಗ ಸ್ವಲ್ಪ ಜನ ಕೆಲ್ಸಕ್ಕೆ ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತೆ ಜೆಂಟ್ಸ್ ಅಷ್ಟೇ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ತುಂಬಾ ಫೇಸ್ ಎಲ್ಲ ಒಂಥರ ಆಗಿರುತ್ತೆ, ಬೆಳ್ಳ ಸೀಲ್ಕೊಂಡಿರುತ್ತೆ, ಬೆಳ್ಳ ಬೆಳ್ಳಕ್ಕಾಗಿರುತ್ತೆ, ಚರ್ಮದ ಕಾಂತಿಯನ್ನು ಎತ್ಕೊಡುತ್ತೆ ಇದು. ಚರ್ಮನೂ ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಮತ್ತೆ ಕೂದಲು ಉದುರೋದಾಗಿರ್ಲಿ ಇದಕ್ಕೆಲ್ಲ ಒಳ್ಳೇದು. ಮತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಬಿಸಿಲಿಗೆ ನೀರು ಕುಡಿದು ಕುಡಿದು ಕುಡಿದು, ನಾವು ಊಟ ತಿಂದಷ್ಟೇ ಇದು ಕ್ಯಾಲ್ಸಿಯಂ ಕೊಡುತ್ತೆ ನಮ್ಗೆ ಹೊಟ್ಟೆ, ಊಟ ತಿಂದಷ್ಟು ನಮ್ಗೆ ಎನರ್ಜಿ ಕೊಡುತ್ತೆ, ತುಂಬಾ ಒಳ್ಳೇದಿದ್ದನ್ನ. ಆಫೀಸ್ಗೆ ಹೋಗೋರು ಅಷ್ಟೇ ಬಾಟ್ಲ್ ಹಾಕೊಂಡು ಹೋದ್ರೂ ತುಂಬಾ ಒಳ್ಳೇದಿದ್ದು. ಮತ್ತೆ ದಪ್ಪವಾಗಿರುತ್ತಾರೆ, ಮತ್ತೆ ಬಜ್ಜಿರುತ್ತೆ, ಇದೆಲ್ಲ ಕರಗುತ್ತೆ, ಸ್ವಲ್ಪ ಕರಗಕ್ಕೆ ಸಹಾಯ ಮಾಡುತ್ತೆ ಇದು. ಈ ಜ್ಯೂಸ್ ಎರಡು ಅಷ್ಟೇ, ಕ್ಯಾರೆಟ್ ಆಗ್ಲಿ ಇದಾಗ್ಲಿ ಬೀಟ್ರೂಟ್ ಆಗ್ಲಿ ಎರಡು ಅಷ್ಟೇ, ನಮ್ಮ ದಪ್ಪವಾಗಿರೋ ಬಜ್ಜೆಲ್ಲ ಕರಗಿಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು.
1: ತುಂಬಾ ಸಂತೋಷ ಮೇಡಮ್. ನಮ್ಮ ಪ್ರೀತಿ ಕೇಳುಗರಿಗೆ ಕ್ಯಾರೆಟ್ ಇಂದ ಯಾವ ರೀತಿ ಪಾನೀಯನ ತಯಾರಿಸಬಹುದು ಅಂತ, ಮತ್ತೆ ಬೀಟ್ರೂಟ್ ಇಂದ ಯಾವ ರೀತಿ ಪಾನೀಯಗಳನ್ನ ತಯಾರಿಸಬಹುದು, ಮತ್ತೆ ಆರೋಗ್ಯಕರವಾದದ್ದು ಅಂದ್ರ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನೀವು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್.

Number three.

ಪ್ರಿಯ ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256-999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today because Hamari Anganwadi hai, Hamari Zimmedari.
2: ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

Nambapadi. ನಮ್ಮಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ.

0: నాంబర్ 1.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ನಮ್ಮ ಧ್ವನಿ.
1: ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಮಣ್ಣಿನ ಆರೋಗ್ಯದ ಕುರಿತು ಸಂದರ್ಶನ ಕಾರ್ಯಕ್ರಮವನ್ನು ನೀಡಲು ಹಾಜರಿದ್ದಾರೆ ಶ್ರೀಯುತ ವೆಂಕಟ ಶಿವಾರೆಡ್ಡಿ, ದಕ್ಷಿಣ ಪಿನಾಕಿನಿ ಯೋಜನೆಯ ಸಂಯೋಜಕರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಹಾಗೆ ಶ್ರೀಯುತ ಮನೋಜ್ ಕುಮಾರ್, ಬೇಸಾಯ ಶಾಸ್ತ್ರಜ್ಞರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಥ್ಯಾಂಕ್ ಯು ಮೇಡಮ್. ಎಲ್ಲಾ ಕೇಳುಗರಿಗೂ ನಮಸ್ಕಾರ
1: ಸರ್. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮ ನಮ್ ತೋರಿಸೋಣ.
2: ಎಲ್ಲಾ ಕೇಳುಗರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ ಶಿವಾರೆಡ್ಡಿ ಅಂತ. ನಾವು ದಕ್ಷಿಣ ಪಿನಾಕಿನಿ ನದಿ ಸಂರಕ್ಷಣೆಯಲ್ಲಿ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ಯೋಜನಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮೂಲತಃ ಬಂದು ರೈತರೇ, ವಿದ್ಯಾಭ್ಯಾಸ ಬಂದ್ಬಿಟ್ಟು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀವಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಈ ಮಣ್ಣಿನ ಶಾಸ್ತ್ರಜ್ಞರು ಅಂತಾರಲ್ಲ, ಸಾಯಿಲ್ ಸೈಂಟಿಸ್ಟ್ ಅಂತ, ನಾವು ಮಣ್ಣಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದೇವೆ.
1: ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಮನೋಜ್ ಕುಮಾರ್ ಅವರಿಂದ ಕೇಳಿ.
3: ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು MSc ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮಾಡಿದ್ದೇನೆ. ಪ್ರಸ್ತುತ ಮರಡ ಕೋಲಾರ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದು, ಈ ದಿನ ಮಣ್ಣು ಮತ್ತು ಮಣ್ಣಿನ ಸಂರಕ್ಷಣೆ ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವೆಂಕಟಶಿವಾರೆಡ್ಡಿ ಅವರು ಈ ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಹಾಗೂ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರದ ಬಗ್ಗೆ

0: ವಿವರಣೆಯನ್ನು ನೀಡಲಿದ್ದಾರೆ. ಮೊದಲನೇದಾಗಿ ನಮಸ್ಕಾರ ಸರ್.
1: ನಮಸ್ತೆ.
0: ಅಂದ್ರೆ ಇವಾಗ ಪ್ರಸ್ತುತ ಇರುವಂತ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ಅತ್ಯಂತ ಇಂಪಾರ್ಟೆನ್ಸ್ ಅಂದ್ರೆ ಅತ್ಯಂತ ಮುಖ್ಯವಾಗಿ ಕೇಳ್ತಾ ಇರುವಂತ ಪದಗಳಂದ್ರೆ ಈ ಮೂರು: ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ, ಮತ್ತೆ ಸೂಕ್ಷ್ಮಾಣುಜೀವಿಗಳು, ಮತ್ತೆ ಸುಸ್ಥಿರ ಬೇಸಾಯ. ಇದ್ರ ಬಗ್ಗೆ ಹೆಚ್ಚಾಗಿ ಕೇಳ್ಪಟ್ಟಿದೀವಿ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ರೈತರ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ಸಮ್ ಎನ್ಜಿಒಸ್ ಕಡೆಯಿಂದ ಆಗ್ಲಿ, ಈ ತರ. ಆದ್ರೆ ಈ ವರ್ಡ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಪಡೀತಿದೆ. ಅದರಲ್ಲಿ ಮೊದಲನೆಯದಾಗಿ ಮಣ್ಣಿನ ಪರೀಕ್ಷೆ, ಅದನ್ನ ಹೇಗ್ ಮಾಡಿಸ್ಬೇಕು, ಅದರಿಂದ ಆಗುವಂತ ಲಾಭಗಳೇನು, ರೈತರು ಅದರಲ್ಲಿ ಏನೇನು ಅಂಶಗಳನ್ನ ತಿಳ್ಕೋತಾರೆ ಅದರಿಂದ, ಮತ್ತೆ ಅದರಿಂದ ಏನೇನು ಉಪಯೋಗ ಆಗ್ಲಿದೆ ರೈತರಿಗೆ ಮತ್ತೆ ಬೆಳೆಗಳಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಿಮ್ಮಿಂದ ಕೇಳೋದಕ್ಕೆ ಇಚ್ಛೆ ಪಡ್ತೀವಿ.
1: ಓಕೆ ಸರ್. ಈ ಯಾವುದೇ ಕೃಷಿಯಲ್ಲಾಗ್ಲಿ ನೀವು ಸುಸ್ಥಿರ ಕೃಷಿ ಅಂದ್ರಿ, ಸುಸ್ಥಿರ ಕೃಷಿ ಏನಂತೇನಲ್ಲ, ಸುಸ್ಥಿರ ಕೃಷಿ, ಸಾವಯವ ಕೃಷಿ, ರಾಸಾಯನಿಕ ಕೃಷಿ, ಯಾವುದೇ ಕೃಷಿಯಲ್ಲಾಗ್ಲಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ಇವಾಗ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ, ಯಾವ್ದೇ ಮನುಷ್ಯರಿಗೆ, ಯಾವುದೇ ಪ್ರಾಣಿಗಳಿಗೆ ಒಂದು ಮುಖ್ಯವಾದ ಏನಾದ್ರೂ ಒಂದು ತೊಂದರೆ ಆಗಿದೆಯಪ್ಪ ಅಂತ ಗೊತ್ತಾಗ್ಬೇಕಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಮೊದಲನೇ ಟೆಸ್ಟ್ಗಳು ಮಾಡಿಸ್ತಾರೆ. ಯಾವುದೇ ಟೆಸ್ಟ್ಗಳಾಗ್ಲಿ, ಅವ್ರದ್ದು ರಕ್ತ ಪರೀಕ್ಷೆ ಆಗ್ಲಿ, ಅವ್ರದ್ದು ಮಾಂಸಖಂಡಗಳ ಪರೀಕ್ಷೆ ಆಗ್ಲಿ, ಅಥವಾ ಅವ್ರದ್ದು ಮಲಮೂತ್ರಗಳ ಪರೀಕ್ಷೆ ಆಗ್ಲಿ, ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಅವ್ರಿಗೆ ಇರುವಂತ ಸಮಸ್ಯೆಗಳು ಗೊತ್ತಾಗುತ್ತೆ, ಆ ಸಮಸ್ಯೆಗಳಿಗೆ ತಕ್ಕಂತೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ಅದೇ ರೀತಿ ಸಹ ಇಂದು ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗೋಗ್ತಾ ಇದೆ. ಮಣ್ಣಿನಲ್ಲಿ ಯಾವಾಗ ಫಲವತ್ತತೆ ಕಡಿಮೆ ಆಗ್ತಾ ಇದೆಯೋ ಅವಾಗ ಬಂದಿದ್ದೇ ಪದಗಳೇ ಮಣ್ಣು ಪರೀಕ್ಷೆ. ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಅನ್ನೋದನ್ನ ತಿಳಿಸೋದಕ್ಕೆ ಬಂದಿದ್ದು ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಣ್ಣಲ್ಲಿ ಏನಾದ್ರೂ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಕೆಲವು ಅಂಶಗಳು ಹೆಚ್ಚಾಗಿ ಪೋಷಕಾಂಶಗಳನ್ನು ಜಾಸ್ತಿ ನೋಡ್ತಾರೆ ಮಣ್ಣು ಪರೀಕ್ಷೆಯಲ್ಲಿ. ಅದರಲ್ಲಿ ಬಯೋಲಾಜಿಕಲ್ ಅನಾಲಿಸಿಸ್ ಅಂತ ಬರುತ್ತೆ, ಅದ್ರಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮಾಣ ಎಷ್ಟಿದೆ, ಸೂಕ್ಷ್ಮ ಜೀವಿಗಳ ಪ್ರಮಾಣ ಇದ್ರೆ ಯಾವ ಸೂಕ್ಷ್ಮಗಳು ಎಷ್ಟೆಷ್ಟಿದಾವೆ, ಆ ಸೂಕ್ಷ್ಮ ಜೀವಿಗಳಲ್ಲಿ ಮಾತ್ರ ಶಿಲೀಂಧ್ರಗಳಾಗ್ಲಿ, ಮತ್ತೆ ಬ್ಯಾಕ್ಟೀರಿಯಾಗಳಾಗ್ಲಿ, ಮತ್ತೆ ಆಕ್ಟಿನೋಮೈಸಿಟ್ಗಳಾಗ್ಲಿ, ಇನ್ನೊಂದು ನಮ್ ಕಣ್ಣಿಗೆ ಕಾಣಿಸದೇ ಇರುವಂತ ಇನ್ನು ಕೆಲವು ಹುಳುಗಳಾಗ್ಲಿ ಅವೆಲ್ಲ ಇರ್ತವೆ. ಅದು ಬೇರೆ, ಅದು ಕಡಿಮೆ ಪರೀಕ್ಷೆಗಳ ಕಡಿಮೆ ಮಾಡ್ತಾರೆ ಪರೀಕ್ಷೆ. ಬಟ್ ಹೆಚ್ಚಾಗಿ ಪೋಷಕಾಂಶಗಳು ಎಷ್ಟೆಷ್ಟಿದ್ದಾವೆ, ಆ ಪೋಷಕಾಂಶಗಳ ಜೊತೆಗೆ ಕೆಲವು ಭೌತಿಕ ಗುಣಲಕ್ಷಣಗಳು ಇರ್ತವೆ. ಆ ಭೌತಿಕ ಗುಣಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ, ಮಣ್ಣಿನ ರಚನೆ ಹೇಗಿದೆ, ಮಣ್ಣಿನ ಆಕಾರ ಹೇಗಿದೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಏನಿದೆ. ಸೊ ಈ ಪೋಷಕಾಂಶಗಳು ಮತ್ತೆ ಮಣ್ಣಿನಲ್ಲಿರುವಂತಹ ಈ ಭೌತಿಕ ಲಕ್ಷಣಗಳು ಮತ್ತೆ ಇವುಗಳ ಮಣ್ಣಿನ ರಚನೆ ಇವನ್ನೆಲ್ಲ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ಗಳು ಮಾಡ್ತಾರೆ. ಅದನ್ನ ಟೆಸ್ಟ್ಗಳು ಮಾಡಿಸಿ ಆ ಭೂಮಿಗೆ ತಕ್ಕಂತೆ ಈ ಫಲಿತಾಂಶ ಮಣ್ಣು ಪರೀಕ್ಷೆ ಏನ್ ಬಂದಿರುತ್ತೋ ಅದಕ್ಕೆ ತಕ್ಕಂತೆ ಆ ಭೂಮಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದ್ರಲ್ಲಿ ಸಾವಯವ ಇಂಗಾಲ ಕಡಿಮೆ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಸಾರಜನಕ ಇದ್ರೆ ರಂಜಕ, ಪೊಟಾಶಿ ಹೇ ಯಾವ ಪ್ರಮಾಣದಲ್ಲಿದ್ದಾವೆ, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಯಾವ ಪ್ರಮಾಣದ, ಅದರ ತಕ್ಕಂತೆ ನಾವು ಮಣ್ಣಿಗೆ ಸೇರಿಸುವಂತದ್ದು ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಏನಪ್ಪಾ ಅಂತ ಹೇಳಿ, ನಾವ್ ಎಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದು ತುಂಬಾ ಗಮನದಲ್ಲಿ ಇಟ್ಕೊಡ್ಬೇಕಾಗಿರೋಂತಹ ಒಂದು ವಿಚಾರ. ಮಣ್ಣಿಲ್ಲ ಅಂದ್ರೆ ನಾವು ಟ್ಯಾಂಕಿಗಳ ಪಕ್ಕದಲ್ಲಿ ಮಾಡ್ಬೇಕು, ಟ್ಯಾಂಕಿಗಳು ಕಟ್ಕೊಂಡಿರ್ತೀವಲ್ಲ ಮಣ್ಣು ನೀರ್ ಶೇಖರಣೆ ಮಾಡೋದಕ್ಕೆ, ಅದ್ರ ಪಕ್ಕದಲ್ಲಿ ಮಾಡ್ಬಾರ್ದು. ಒಂದು ವೇಳೆ ನೀವು ತಿಪ್ಪೆ ಗೊಬ್ಬರ ಎಲ್ಲಾದ್ರೂ ತೋಟ ಕೊಡಿಸೋದಕ್ಕೆ ಒಂದ್ ಕಡೆ ಗುಡ್ಡೆ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲ ಕಡೆ ಚೆಲ್ತೀರಾ, ಎಲ್ಲಿ ತಿಪ್ಪೆ ಗೊಬ್ಬರ ಬಿಟ್ಟಿರ್ತಾರೋ ಅಲ್ಲಿ ಮಾಡ್ಬಾರ್ದು. ಮತ್ತೆ ಮರದ ಕೆಳಗಡೆ ಮಾಡ್ಬಾರ್ದು. ಮತ್ತೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ತೋಟಕ್ಕೆ ಹಾಕಿದ ತಕ್ಷಣ ಮಾಡ್ಬಾರ್ದು. ಈ ರೀತಿಯಾದಂತ ಕೆಲವು ಸೂಚನೆಗಳನ್ನ ಗಮನಿಸಿಟ್ಕೊಂಡು ನಾವು ಮಣ್ಣಿನ ಮಾದರಿಯನ್ನ ತಗೋಬೇಕು. ಆ ಮಣ್ಣಿನ ಮಾದರಿಯನ್ನು ಅಷ್ಟೇ ತುಂಬಾ ಜಾಗರೂಕತೆಯಿಂದ ತಗೋಬೇಕು, ಮತ್ತೆ ಅದರಲ್ಲಿರುವಂತಹ ಕಸ ಕಡ್ಡಿಗಳಲ್ಲಿ ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಮಣ್ಣು ಪರೀಕ್ಷೆ ಅವು ಸಹ ಸೇರ್ಕೊಂಡ್ಬಿಟ್ಟಿರ್ತವೆ. ಮತ್ತೆ ಕಲ್ಲುಗಳಿರ್ಬಾರ್ದು, ಯಾಕಂದ್ರೆ ಕಲ್ಲುಗಳಿದ್ರೆ ಮತ್ತೆ ಫಲಿತಾಂಶ ಬೇರೆ ತರ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮಣ್ಣು ತೆಗಿಬೇಕಾದ್ರೆ ಆ ಮಣ್ಣನ್ನ ಯಾವುದು ಗೊಬ್ಬರದ ಚೀಲಗಳಲ್ಲಾಗ್ಲಿ ಅಥವಾ ಈ ಬೇರೆ ಅದಕ್ಕೆ ಬಳಕೆಯಾಗಿರುವಂತಹ ಚೀಲಗಳನ್ನಾಗ್ಲಿ ಕವರ್ಗಳನ್ನಾಗ್ಲಿ ಬಳಸಿದ್ರೆ ಅಲ್ಲಿ ಅದು ಮಿಶ್ರಣ ಆಗ್ಬಿಟ್ಟು ಮಣ್ಣು ಪರೀಕ್ಷೆಗೆ ರಿಪೋರ್ಟ್ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಣ್ಣನ್ನ ಎಲ್ಲಿಂದ ತೆಗ್ದಿರೋ ಅದಕ್ಕೆ ಪೋಷಕಾಂಶಗಳನ್ನಾಗ್ಲಿ ಅದನ್ನ ವ್ಯವಸ್ಥಿತವಾಗಿ ಸರಿಪಡಿಸೋದಕ್ಕೆ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆಯನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಉದ್ದೇಶ ಮಣ್ಣು ಪರೀಕ್ಷೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ರೈತರು ಹೆಚ್ಚಾಗಿ ವೈಜ್ಞಾನಿಕವಾಗಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ, ಗೊಬ್ಬರಗಳನ್ನ. ಈ ಮಣ್ಣು ಪರೀಕ್ಷೆಯಲ್ಲಿ ಮಾಡಿದಾಗ ಎಷ್ಟೆಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ, ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ಬೋದು, ಕಡಿಮೆ ಇರೋದನ್ನ ಜಾಸ್ತಿ ಮಾಡ್ಬೋದು. ಹಾಗಾಗಿ ರೈತರ ಹತ್ರ ಒಂದ್ ಎಕರೆ ಮಾಡ್ತಾ ಇದ್ರು, ಅರ್ಧ ಎಕರೆ ಮಾಡ್ತಾ ಇದ್ರು, ಎರಡು ಎಕರೆ ಮಾಡ್ತಾ ಇದ್ರು ಸಹ ಕನಿಷ್ಠ ಪಕ್ಷ ಒಂದ್ ಎಕರೆಗೆ ಅಥವಾ ಎರಡು ಎಕರೆಗೆ ಒಂದು ಸ್ಯಾಂಪಲ್ ಅನ್ನ, ಒಂದು ಮಾದರಿಯನ್ನು ಶೇಖರಿಸಿ ಅದನ್ನ ಪರೀಕ್ಷೆ ಮಾಡಿಸಿ ಅದರ ಮುಖಾಂತರ ನಾವು ಏನಾದ್ರೂ ನಮ್ಮ ರೈತರ ಭೂಮಿಗಳಿಗೆ ಸಾವಯವ ಅಂಶನ ಮಾರ್ಕೊಳ್ಳೋದಾಗ್ಲಿ, ರಾಸಾಯನಿಕ ಗೊಬ್ಬರಗಳನ್ನ ಮಾರ್ಪಾಡು ಮಾಡೋದಾಗ್ಲಿ ಮಾಡ್ಬೋದು. ಇವಾಗ ಕೆಲವು ಕಂಪನಿಗಳು ಮಾಡ್ಕೊಡ್ತವೆ, ನೀವು ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಶ್ ಎಷ್ಟಿದೆ, ಸೂಕ್ಷ್ಮ ಪೋಷಕಾಂಶ ಎಷ್ಟಿದ್ದಾವೆ, ಅದಕ್ಕೆ ತಕ್ಕಂತೆ ಅದನ್ನ ಸರಿಪಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ನೀವು ಯಾವ ಬೆಳೆ ಬೆಳಿತೀರ ಅಂತ ಮಾಹಿತಿ ತಗೊಂಡು ಆ ಬೆಳೆಗೆ ತಕ್ಕಂತೆ ಈ ಪೋಷಕಾಂಶಗಳು ಎಷ್ಟೆಷ್ಟು ಯಾವ ರೂಪದಲ್ಲಿ ಹಾಕ್ಬೇಕು. ಇವಾಗ ಸಾರಜನಕ ಅಂತೀವಿ, ಯೂರಿಯಾ ರೂಪದಲ್ಲಿ ಹಾಕ್ತಿವಿ, ರಂಜಕ ಅಂತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಬೂದಿ ಅಂತೀವಿ, SSPL ಹಾಕ್ತಿವಿ, ಪೊಟಾಶ್ ಅಂತೀವಿ, ಆ ಪೊಟಾಶ್ ಅಂಶನ ಸೇರಿಸ್ಬೇಕಪ್ಪ ಅಂತ ಹೇಳಿದ್ರೆ ಮ್ಯೂರೇಟ್ ಆಫ್ ಪೊಟಾಶ್ ಮಾದರಿಯಲ್ಲಿ ಹಾಕ್ತಿವಿ. ಈ ರೀತಿಯಾದಂತ ಯಾವ್ಯಾವ ಮಾದರಿಯಲ್ಲಿ ಎಷ್ಟೆಷ್ಟು ಅಂಶಗಳು ಹಾಕ್ಬೇಕು ಅನ್ನೋದು ಸಹ ತಿಳಿಸ್ಕೊಡ್ತಾರೆ. ಹಾಗಾಗಿ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಮತ್ತೆ ಈ ಸಾವಯವ ಇಂಗಾಲವನ್ನ ನಾವು ಹೇಗಿದೆ ಅದರದ್ದು ಸ್ಟೇಟಸ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಮಣ್ಣು ಪರೀಕ್ಷೆ ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಇವುಗಳ ಮೇಲೇನೆ ಕೃಷಿ ನಿಂತಿರೋದು, ಇವುಗಳ ಮೇಲೇನೆ ನಿಮ್ಮ ಬೆಳೆಯಲ್ಲಿ ಬರುವಂತ ಫಸಲು ಎಷ್ಟು ಬರಬೇಕು ಅನ್ನೋದು ಆಧಾರ ಆಗಿರೋದು. ಹಾಗಾಗಿ ಸೊ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ರೈತರು ಯಾವಾಗ್ಲೂ ಅಷ್ಟೇ ಪ್ರತಿ ವರ್ಷಕ್ಕೊಂದ್ಸತಿ ಮಾಡಿಸೋದು ಸೂಕ್ತ, ಅಥವಾ ಎರಡು ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕು, ಅಥವಾ ಪ್ರತಿ ಸತಿನೂ ಮಾಡಿಸಿ ನೀವು ಬೆಳೆ ಮಾರ್ಪಾಡು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಆ ಮಣ್ಣು ಪರೀಕ್ಷೆ ಮಾಡಿಸಿ ಆ ಸಮಯದಲ್ಲಿ ಎಷ್ಟಿದೆ ಅನ್ನೋದನ್ನ ನೀವು ಮಾಡಿಸಿದ್ರೆ ತುಂಬಾ ಸೂಕ್ತ. ಇದರನ್ನ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡ್ತಾರೆ. ಇನ್ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳಾದಂತಹ ಮೈರಾಡ ಸಂಸ್ಥೆ ಅಥವಾ ಹೋಗ್ಲು ಮಾಡ್ತಾರೆ. ಕೆಲವು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನ ಮಾರಾಟ ಮಾಡುವಂತ ಕಂಪನಿಗಳು ಸಹ ಪೋಷಕ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ಕೆಲವು ರಾಸಾಯನಿಕಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ಸ್ವಂತ ರೈತರೇ ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮಾಡ್ಕೊಡ್ತಾರೆ, ಅಥವಾ ಕೃಷಿ ಸಂಬಂಧದಂತ ಕೇಂದ್ರ ಸಂಸ್ಥೆಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಅಂದ್ರೆ IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದೆ, ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಅದರಲ್ಲೂ ಸಹ ಮಾಡ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ನೀವೇನೇ ಬೆಳೆ ಬೆಳಿಬೇಕಪ್ಪ ಅಂತ ಹೇಳಿದ್ರು ಮಣ್ಣು ಪರೀಕ್ಷೆ ಮಾಡಿಸಿ ಮಾಡ್ಕೊಟ್ರೆ ತುಂಬಾ ಸೂಕ್ತ. ಮತ್ತೆ ಮಣ್ಣಿನ ಆರೋಗ್ಯನೂ ಸಹ ಕಾಪಾಡ್ಕೊಂಡಂಗಾಗುತ್ತೆ. ಮತ್ತೆ ನೀವು ಯಾವ್ದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಸಹ ಗೊತ್ತಾಗಿ ಹಾಕಿದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಒಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ ಆಗುತ್ತೆ, ಅನವಶ್ಯಕವಾಗಿ ರೈತರಿಗೆ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ, ಅದನ್ನ ಮಾಡಿಸಿ ಮಾಡುವಂಥದ್ದು.
0: ಅಂದ್ರೆ ಮಣ್ಣು ಪರೀಕ್ಷೆ ಇವಾಗ ನಮ್ಮ ಮನುಷ್ಯರಿಗೆ ಏನಾದ್ರೂ ಒಂದು ಕಾಯಿಲೆ ಬಂದ್ರೆ ನಾವ್ ಹೇಗೆ ಡಾಕ್ಟರ್ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಯಾವ ಮೆಡಿಸಿನ್ ಬೇಕು ಅಂದ್ರೆ ನಮ್ಗೆ ಅಪ್ರೋಪ್ರಿಯೇಟ್ ನಮ್ಮ ಯಾವ ರೋಗ ಇದೆ ಅದಕ್ಕೆ ಮಾತ್ರ ಏನ್ ಬೇಕು ಅನ್ನೋ ತರ ಆ ವ್ಯವಸಾಯದಲ್ಲಿ ಸಹ ಆ ರಿಪೋರ್ಟ್ ಪ್ರಕಾರ ಏನ್ ನಾವು ಅದಕ್ಕೆ ಫರ್ಟಿಲೈಸರ್ ಬೇಕು ಅದು ಮಾತ್ರ ಕೊಡ್ಬೇಕು, ಬೇರೆ ಏನು ಕೊಡಬಾರದು. ಬೇರೆ ಕೊಟ್ಟರು ಕೂಡ ನಮ್ಗೆ ಸುಮ್ನೆ ಬಂಡವಾಳ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ರೆ
1: ಮಣ್ಣಿನ ಆರೋಗ್ಯನೂ ಡ್ಯಾಮೇಜ್
0: ಆಗುತ್ತೆ. ಅದೇ ತರ ಮನುಷ್ಯರಿಗೂ, ಮತ್ತೆ ಮನುಷ್ಯರಿಗೆ ಹೇಗೆ ಪ್ರಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ನಾವು ಪ್ರಿಸ್ಕ್ರಿಪ್ಷನ್ ಹೇಗೆ ಬರ್ಸ್ಕೋತೀವೋ ಅದೇ ತರ ಮಣ್ಣಿಗೂ ಸಹ
1: ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮಾಡಿಸ್ಕೊಳ್ಳ ಅಂದ್ರೆ ನಡೆಯಲ್ಲ ಅನ್ನಂಗಿಲ್ಲ, ಮನುಷ್ಯರ ತರ ಏನಲ್ಲಿ ಟೆಸ್ಟ್ ಮಾಡಿದ್ರೆ ಏನೋ ಅಂತ ಟ್ರೀಟ್ಮೆಂಟ್ ಮಾಡಿದ್ರೆ ಅಂತ ಮಣ್ಣಲ್ಲಿ ನಡೀತದೆ. ಆದ್ರೆ ಆ ರೀತಿಯಾದಂತ ಕೃಷಿ ತುಂಬಾ ವೈಜ್ಞಾನಿಕವಾದ ಕೃಷಿ ಅಲ್ಲ.
0: ಹೌದು,
1: ಮತ್ತೆ ಹೆಚ್ಚು ರೈತರಿಗೆ ಇವಾಗ ಹೆಚ್ಚು ಹೊರೆ ಆಗ್ತಾ ಇರೋದೆ
0: ಖರ್ಚು.
1: ಅದನ್ನ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಉದ್ದೇಶ ಇದು. ಮತ್ತೆ ಮಣ್ಣಿನ ಆರೋಗ್ಯ ಹೊರಟೋದ್ರೆ ರೈತರು ಮಾಡುವಂತ ವ್ಯವಸಾಯಕ್ಕೂ ಆಯುಷ್ ಕಡಿಮೆ ಆಗುತ್ತೆ. ಆಯುಷ್ ಜಾಸ್ತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಣ್ಣಿಗೆ ಜೀವ ತರ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕೋ ಅದು ಕೊಡ್ಬೇಕು, ಏನ್ ಕೊಡಬಾರ್ದು ಅದನ್ನ ಕೊಡಬಾರ್ದು, ಏನಿದೆಯೋ ಅದನ್ನ ಕೊಡದೆ ಇರೋದು ಒಳ್ಳೇದು. ಹಾಗಾಗಿ ಮಣ್ಣು ಪರೀಕ್ಷೆ ತುಂಬಾ ಒಂದು ಒಳ್ಳೆಯ ವಿಚಾರ, ಮತ್ತೆ ಒಳ್ಳೆಯ ಕೆಲಸನ ಸಹ ಕೃಷಿಯಲ್ಲಿ ಮಾಡಿದ್ರೆ.
0: ಈಗ ನಾವು ಮಣ್ಣು ಪರೀಕ್ಷೆ ಬಗ್ಗೆ ಸುವಿಸ್ತಾರವಾಗಿ ಮಾತಾಡಿದ್ವಿ. ಈಗ ಎರಡನೇದಾಗಿ ನಾವು ಸಾವಯವ ಇಂಗಾಲದ ಬಗ್ಗೆ ಮಾತಾಡೋಣ. ಸಾವಯವ ಇಂಗಾಲ ಅಂತ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆಗ್ಲಿ, ಇಲ್ಲಾಂದ್ರೆ ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಆರ್ ಸೆರಿಕಲ್ಚರ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಇವಾಗ ಅದ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಒಂದು ಮಣ್ಣು ಫಲವತ್ತತೆಯಿಂದ ಇದೆ ಮತ್ತೆ ಬೆಳೆ ಬೆಳೆಯಲು ಯೋಗ್ಯ ಆದಷ್ಟು, ಅಂದ್ರೆ ಮಣ್ಣೇ ಬೆಳೆನ ಬೆಳೆಸುತ್ತೆ ಅಂತ ಅನ್ಬೇಕಾದ್ರೆ ಒಂದು ಮಣ್ಣಲ್ಲಿ ಎಷ್ಟು ಪರ್ಸೆಂಟ್ ಸಾವಯವ ಇಂಗಾಲ ಇರಬೇಕು, ನಮ್ಮ ದೇಶದಲ್ಲಿ ಅವರೇಜ್ ಎಷ್ಟು ಸಾವಯವ ಇಂಗಾಲ ಇದೆ, ಮತ್ತೆ ಆ ಸಾವಯವ ಇಂಗಾಲನ ಜಾಸ್ತಿ ಮಾಡೋದಕ್ಕೆ ನಾವೇನೇನ್ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವಾಗಿ ಹೇಳಿ ಸರ್.
1: ಸರ್, ಇವಾಗ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಇಂಗಾಲ ಅನ್ನೋದು ತುಂಬಾ ಕೃಷಿಯಲ್ಲಿ ಪ್ರಚಲಿತವಾಗಿರುವಂತಹ ಒಂದು ಪದ. ಸಾವಯವ ಇಂಗಾಲ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಮರುಭೂಮಿಯಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಕಾರಣ ಒಂದೇ, ಏನು, ಅಲ್ಲಿ ಮರಳು ಮಾತ್ರ ಇದೆ, ಅಲ್ಲಿ ಸಾವಯವ ಇಂಗಾಲ ಇಲ್ಲ. ನೀವು ಟೆಸ್ಟ್ ಮಾಡ್ತಾರೆ, ಅದೇ ಮಣ್ಣನ್ನು ತಗೊಬಂದು ನೀವು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ, ತಿಪ್ಪೆ ಗೊಬ್ಬರ ಅಥವಾ ನೀವು ಎರೆಹುಳು ಗೊಬ್ಬರ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಯಾವಾದ್ರೂ ಬೀಜ ಹಾಕಿ ನೀರಕ್ಕೆ, ಅವಾಗ ಅಲ್ಲಿ ಬೀಜಗಳು ಮೊಳಕೆ ಬರ್ತವೆ. ಅಂದ್ರೆ ನಾವು ಮರಳು ಮಣ್ಣಂತ ಕರಿಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಜೀವ ಇರಬೇಕು. ಜೀವ ಮಣ್ಣಿಗೆ ಜೀವ ಇದೆಯಾ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಏನಾದರೂ ಒಂದು ಸಸ್ಯ ಸಂಕುಲನೋ ಅಥವಾ ಪ್ರಾಣಿ ಸಂಕುಲನೋ ಇದ್ದಾಗ ಮಾತ್ರ ಅದಕ್ಕೆ ಜೀವ ಇರುತ್ತೆ. ಯಾವಾಗ ನೀವು ಮರುಭೂಮಿಯಲ್ಲಿ ಮಣ್ಣು ತಗೊಬಂದು ಏನೇ ಬೀಜ ಹಾಕಿದ್ರೆ ಬರೋದಿಲ್ಲ, ಅದಕ್ಕೆ ನೀವೇನಾದ್ರು ತಿಪ್ಪೆ ಗೊಬ್ಬರ ಸಾವಯವಂಶ ಹಾಕಿದ್ರೆ ಬರುತ್ತೆ. ಅವಾಗ ಮರಳಿಂದ ಮಣ್ಣಾಗಿ ಮಾರ್ಪಾಡಾಗುತ್ತೆ. ಮಣ್ಣಿಗೆ ಜೀವ ಇರುತ್ತೆ, ಮರಳಿಗೆ ಜೀವ ಇರೋದಿಲ್ಲ. ಹಾಗಾಗಿ ಸಾವಯವ ಆ ಮರಳಿಗೆ ಜೀವ ಬರಬೇಕಪ್ಪ ಅಂತ ಹೇಳಿದ್ರೆ ಮುಖ್ಯವಾದ ಅಂಶ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತಾರೆ. ಸೊ ಆ ಸಾವಯವ ಇಂಗಾಲವನ್ನ ಜನರು ಮರ್ತಿದ್ದಾರೆ. ಅದನ್ನ ಮೊದಲನಾಗಿ ಇಂದಿನ ರೈತ ಯುಗ ಮರ್ತಿದೆ. ಹಿಂದಿನ ಕಾಲದಲ್ಲಿ ತಿಪ್ಪೆ ಗೊಬ್ಬರ ಹೊಡಿಸ್ದಿರಾ ಯಾರು ಬೆಳೆ ಮಾಡ್ತಾ ಇರಲಿಲ್ಲ. ಯಾವುದೇ ಪ್ರತಿಯೊಂದು ವರ್ಷನೂ ಅಷ್ಟೇ, ಅವರು ಹಿಂಗಾರು ಬೆಳೆ ಆಗ್ಲಿ ಮುಂಗಾರು ಬೆಳೆ ಆಗ್ಲಿ ಅಥವಾ ಯಾವುದೇ ಬೆಳೆ ಬೆಳೀಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಮಾಡುವಂಥವ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ತಿಪ್ಪೆ ಗೊಬ್ಬರ ಅನ್ನುವಂಥದ್ದು ನಾವು ಪೋಷಕಾಂಶಗಳು ಒಂದೇ ಕೊಡೋದಿಲ್ಲ, ಅದು ಪೋಷಕಾಂಶಗಳು ಒಂದೇ ಇರ್ತದೆ. ಯಾಕಂದ್ರೆ ತಿಪ್ಪೆ ಗೊಬ್ಬರದಲ್ಲಿ ಸಾರಜನಕ ಇರ್ತದೆ, ರಂಜಕ ಇರ್ತದೆ, ಪೊಟಾಷ್ ಇರ್ತದೆ, ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಅದರ ಜೊತೆಗೆ ಸಾವಯವ ಇಂಗಾಲ ಅನ್ನೋದಂತದ್ದು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಅದು ಆಹಾರ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಮತ್ತೆ ನಿಮ್ಮ ಮಣ್ಣನ್ನು ಮೃದುವಾಗಿಟ್ಟುತ್ತೆ. ನೀವೆಷ್ಟೇ ಪ್ರೆಷರ್ ಹಾಕಿ ಆ ಪ್ರೆಷರ್ ಅನ್ನ ಕುಶನ್ ತರ ಇಟ್ಕೊಳ್ಳುತ್ತದೆ. ಹೌದು, ಮತ್ತೆ ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ. ಈ ಇವಾಗ ನಾವು ಸಾವಯವ ಅಂಶ ಇಲ್ಲದೆ ಇರುವಂತಹ ಮಣ್ಣಿಗೆ ಮರಳಿಗೆ ಮೇಲ್ಗಡೆ ನೀರು ಹಾಕಿದ್ರೆ ಕೆಳಗಡೆಗೆ ಈಸಿಯಾಗಿ ಹೊರಟೋಗುತ್ತೆ, ನದಿ ತರ ಹಾಡ್ಕೊಂಡು ಹೊರಟೋಗುತ್ತೆ. ಅದೇ ಸಾವಯವ ಇಂಗಾಲ ಇರುವಂತಹ ಮಣ್ಣಿಗೆ ನೀವು ಮೇಲ್ಗಡೆ ನೀರು ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡು ಅದ್ರ ಹೊಟ್ಟೆ ತುಂಬಿದ ಆದ್ಮೇಲೆ ಹೆಚ್ಚಾಗಿ ನೀರು ಬಿಟ್ರೆ ಮಾತ್ರ ಹರಿತದೆ. ಆದ್ರೆ ಮರಳಲ್ಲಿ ಆಗಿರೋದಿಲ್ಲ, ಮರಳಲ್ಲಿ ಮೇಲ್ಗಡೆ ನೀರು ಹಾಕಿದ ತಕ್ಷಣ ಕೆಳಗಡೆಗೆ ಈಸಿಯಾಗಿ ಸಂಧಿಗಳಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸಾವಯವ ಇಂಗಾಲ ಅಂಶ ಅನ್ನೋದು ರೈತರ ಪದಗಳಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ತಿಪ್ಪೆ ಗೊಬ್ಬರದ ಅಂಶ. ಆ ತಿಪ್ಪೆ ಗೊಬ್ಬರದ ಅಂಶ ಇದ್ರೆ ಮಾತ್ರ ಮನೇಲಿ ನೀರು ಹಿಡಿದುಕೊಳ್ಳೋದಾಗ್ಲಿ ಮತ್ತೆ ಅಲ್ಲಿರುವಂತಹ ಶಾಖವನ್ನ ಕಂಟ್ರೋಲ್ ಮಾಡೋದಾಗ್ಲಿ. ಕೇವಲ ಮರಳು ಮಾತ್ರ ಇದ್ರೆ ನಮಗೆ ಬಿಸಿ ಜಾಸ್ತಿ ಇರ್ತದೆ, ಆದ್ರೆ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇದ್ದಷ್ಟು ಮೇಲ್ಗಡೆ ಎಷ್ಟೇ ಬಿಸಿಲು ಬೀಳಲಿ ಅದನ್ನ ಕುಷನಿಂಗ್ ಎಫೆಕ್ಟ್ ಅಂತಾರೆ, ಬಫರಿಂಗ್ ಎಫೆಕ್ಟ್ ಅಂತಾರೆ. ಅದನ್ನ ಬೇಗ ಬೇರುಗಳಿಗೆ ಹೋಗದೇ ರೀತಿಯಾದಂತಹ ರೀತಿಯಲ್ಲಿ ತಡ್ಕೊಳ್ಳುತ್ತೆ. ಶಾಖ ಆಗ್ಲಿ ಮತ್ತೆ ನೀರಾಗ್ಲಿ, ಬಿಸಿಲು ಜಾಸ್ತಿ ಬಿದ್ದಾಗ ಕೇವಲ ಮರಳು ಮಾತ್ರ ಇದ್ರೆ ನೀರು ಬೇಗ ಆವಿಯಾಗಿ ಹೊರಟೋಗುತ್ತೆ, ಅದನ್ನ ಎವಾಪರೇಷನ್ ಅಂತಾರೆ, ಅದು ಹೊರಟೋಗುತ್ತೆ. ಆದ್ರೆ ಸಾವಯವ ಇಂಗಾಲ ಇದ್ರೆ ಅದು ಬೇಗ ಹೋಗೋದಿಲ್ಲ, ಅದು ತಡೀತದೆ. ಶಾಖ ಆಗೋದು ಲೇಟು, ಬಿಡೋದು ಲೇಟು. ಅವಾಗ ಬೇರುಗಳಿಗೆ ತಂಪಾಗಿ ಇರ್ತದೆ ಮತ್ತೆ ಬೇರುಗಳು ಬೇರು ಬಿಡೋದಕ್ಕೆ ಮರಳು ಮಾತ್ರ ಇದ್ರೆ ಅಲ್ಲಿ ನಿಮಗೆ ಪೋರ್ಸ್ ಅನ್ನೋದು ಡೆವಲಪ್ ಆಗೋದಿಲ್ಲ. ಅವಾಗ ಸಾವಯವ ಅಂಶಗಳೇನಾದ್ರೂ ಜಾಸ್ತಿ ಇದ್ರೆ ಬೇರು ಬಿಟ್ಕೊಳ್ಳೋದಕ್ಕೂ ಸಹ ನಿಮಗೆ ಅವಕಾಶ ಇರ್ತದೆ, ಬೇರೆ ಆಳಕ್ಕೆ ಹೋಗೋದಾಗ್ಲಿ. ಮತ್ತೆ ಇನ್ನೊಂದು ಸೂಕ್ಷ್ಮಾಣು ಜೀವಿಗಳು, ನಾವ್ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಭೂಮಿಗೆ ಹಾಕಿದ್ರು ಸಹ ಅದು ಎಲ್ಲಾನು ಸಹ ನೇರವಾಗಿ ಬೆಳೆಗಳು ಬೇರುಗಳನ್ನ ತಗೊಳ್ಕೊಳ್ಳೋ ಪ್ರಮಾಣದಲ್ಲಿ ಆ ಫಾರ್ಮಲ್ ಇರುವುದಿಲ್ಲ, ಆ ರೂಪದಲ್ಲಿ ಇರೋದಿಲ್ಲ. ಸೂಕ್ಷ್ಮ ಜೀವಿಗಳು ಏನಪ್ಪ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಸಾವಯವ ಇಂಗಾಲ ಜಾಸ್ತಿ ಇರೋ ಭೂಮಿಗಳಲ್ಲಿ ಮಾತ್ರ ಸೂಕ್ಷ್ಮ ಜೀವಿಗಳು ಇರ್ತವೆ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಕಾರ್ಬನ್ ಸೋರ್ಸ್ ಅಂತಾರೆ. ಇವಾಗ ನಾವು ಹೇಗೆ ಉಸಿರಾಟದಲ್ಲಿ ನಮ್ಗೆ ಕಾರ್ಬನ್ ಸಿಗ್ತಾ ಇದೆ, ತಿನ್ನೋದ್ರಲ್ಲಿ ಕಾರ್ಬನ್ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋ ನಾವು ಬದುಕೋದಕ್ಕೆ, ಸೂಕ್ಷ್ಮ ಜೀವಿಗಳಿಗೂ ಅಷ್ಟೇ ಮುಖ್ಯ. ಹಾಗಾಗಿ ಆ ಕಾರ್ಬನ್ ಸೋರ್ಸ್ ಅನ್ನೋದು ಸಾವಯವ ಇಂಗಾಲದಿಂದ ಸಿಗುತ್ತೆ. ಸೊ ಆ ಸಾವಯವ ಇಂಗಾಲ ಎಲ್ಲಿರ್ತವೆ, ಸೂಕ್ಷ್ಮ ಜೀವಿಗಳಲ್ಲಿ ಇರ್ತವೆ. ಸೂಕ್ಷ್ಮ ಜೀವಿಗಳಲ್ಲಿ ಇರ್ತವೋ ಅವಾಗ ಪೋಷಕಾಂಶಗಳು ಗಿಡಗಳಿಗೆ ಸಿಗದೇ ಇರುವಂತ ರೂಪದಿಂದ ಸಿಗೋ ರೂಪಕ್ಕೆ ಅಡಿಗೆ ಮಾಡಿಡುವಂತ ಕೆಲಸಗಳನ್ನ ಅವು ಮಾಡ್ತವೆ. ಅವು ಇರ್ಬೇಕಪ್ಪ ಅಂದ್ರೆ ಸಾವಯವ ಇಂಗಾಲ ಇರ್ಲೇಬೇಕು. ಸೊ ಹಾಗಾಗಿ ಸಾವಯವ ಇಂಗಾಲ ಅಂಶ ಭೂಮಿಯಲ್ಲಿ ತುಂಬಾ ಮುಖ್ಯ. ಯಾವುದೇ ರಾಸಾಯನಿಕ ಕೃಷಿಗಳು ಮಾಡ್ಲಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ಲಿ ಅಥವಾ ಸಾವಯವ ಕೃಷಿ ಮಾಡ್ಲಿ ಅಥವಾ ನೀವು ಇವಾಗ ಹೊಸದಾಗಿ ಬಂದ ಪರ್ಮಾಕಲ್ಚರ್ ಅಂತ ಆಗ್ಲಿ, ಪರ್ಮಾಕಲ್ಚರ್ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ. ಈ ತರ ಯಾವುದೇ ಕೃಷಿ ಮಾಡ್ಲಿ ಆ ಭೂಮಿಗಳಲ್ಲಿ ಸಾವಯವ ಇಂಗಾಲ ಇರಲೇಬೇಕು. ಸಾವಯವ ಇಂಗಾಲ ಅಂದ್ರೆ ತಿಪ್ಪೆ ಗೊಬ್ಬರದ ಅಂಶ. ಅದಿದ್ರೆ ಮಾತ್ರ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವಾಗ ಇಳುವರಿ ಚೆನ್ನಾಗಿ ಬರುತ್ತೆ, ಯಾವಾಗ ಬೆಳೆಗಳು ಚೆನ್ನಾಗಿ ಬರುತ್ತದೆ, ಯಾವಾಗ ಖರ್ಚು ಕಡಿಮೆ ಇರ್ತದೆ, ಯಾವಾಗ ಗಿಡಗಳು ಆರೋಗ್ಯವಾಗಿರ್ತವೋ, ಯಾವಾಗ ಅದನ್ನ

0: ಮ್ಯಾನೇಜ್ಮೆಂಟ್ ಕಡಿಮೆ ಇರ್ತದೋ ಅಂತಹ ಕೃಷಿ ಒಂದು ಜಾಸ್ತಿ ವರ್ಷಗಳು ನಡೀತದೆ. ಯಾವಾಗ ಸಾವಯವಂಶ ಇಲ್ದೇ ಇರುವಂತ ವ್ಯವಸಾಯ ಮಾಡಕ್ ಹೋಗ್ತಾರೋ ಅದು ವ್ಯವಸಾಯ ಮಾಡಕ್ ಆಗೋದೇ ಇಲ್ಲ. ಅವತರ ಸ್ವಲ್ಪ ಸ್ವಲ್ಪ ಇರೋ ಸಾವಯವಂಶ ಇರೋ ತನಕ ನಡೀತದೆ ವ್ಯವಸಾಯ, ಅದಾದ್ಮೇಲೆ ಬಿದ್ದೋಗುತ್ತೆ. ಹಾಗಾಗಿ ಮಣ್ಣು ಆರೋಗ್ಯವಾಗಿ ಇರ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದು ಸಹ ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅಂಶ ಇದೆ ಅಂತ. ಅದು ಇರ್ಬೇಕಾಗಿರುವಂತಹದ್ದು ನಮ್ಮ ಭೂಮಿಗಳಲ್ಲಿ 0.5 ಇಂದ 0.75% ಇರ್ತಾರೆ. ಪರ್ಸೆಂಟೇಜ್ ಅನ್ನೋ ಪದ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ 100 ಕೆಜಿ ನೀವೇನಾದ್ರೂ ಮಣ್ಣು ತಗೊಂಡ್ರೆ ಅದರಲ್ಲಿ 0.25 ಇಂದ 0.75 ಕೆಜಿಯಷ್ಟು ನಮಗೆ ಸಾವಯವ ಅಂಶ ಇರ್ಬೇಕು. ಅದು ಏನು ವಿಜ್ಞಾನಿಗಳು ಹೇಳಿರುವಂತದ್ದು. ಆದ್ರೆ ಪ್ರಕೃತಿಯಲ್ಲಿ ನಿಮ್ಮ ಭೂಮಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೆ 1-2 ಕೆಜಿಯಷ್ಟು ಪ್ರಮಾಣದಷ್ಟು ಸಾವಯವ ಅಂಶ ಇದ್ರೆ, ಅಂದ್ರೆ 1-2% ಅಷ್ಟೇನಾದ್ರೂ ಸಾವಯವ ಅಂಶ ಇದ್ರೆ ಮಾತ್ರ, 100 ಕೆಜಿ ಮಣ್ಣು ತಗೊಂಡ್ರೆ ಅದ್ರ 1-2 ಕೆಜಿ ಸಾವಯವ ಅಂಶ ಇರಬೇಕು. ಆ ರೀತಿ ನಾವು ಮಣ್ಣಿದ್ರೆ ಆ ಮಣ್ಣಿನಲ್ಲಿ ವ್ಯವಸಾಯ ಚೆನ್ನಾಗಿ ಮಾಡಕ್ ಸಾಧ್ಯ, ವ್ಯವಸಾಯ ಜಾಸ್ತಿ ವರ್ಷಗಳು ಮಾಡಕ್ ಸಾಧ್ಯ. ನೀವೇನೇ ವಾತಾವರಣದ ವೈಪರೀತ್ಯಗಳು, ಹೆಚ್ಚು ಮಳೆ ಬರಲಿ ಅಥವಾ ಹೆಚ್ಚು ಬಿಸಿಲು ಬರಲಿ ಅಥವಾ 1-15 ದಿನ ಮಳೆ ಇಲ್ಲದೇ ಇರಲಿ, ಆ ತರ ಸಮಸ್ಯೆಗಳನ್ನು ಸಹ ತಟ್ಕೊಂಡು ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅಷ್ಟಿರ್ಬೇಕು. ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಭಾರತ ದೇಶದಲ್ಲಿ ಎಷ್ಟಿದೆಯಪ್ಪ ಸಾವಯವ ಅಂಶ ಅಂತ ಹೇಳಿದ್ರೆ 0.03% ಅಷ್ಟಿದೆ. ಅಂದ್ರೆ ಅದ್ರ ಲೆಕ್ಕದ ಪ್ರಕಾರ 100 ಕೆಜಿಗೆ ಎಷ್ಟು ಬರುತ್ತೆ, ಲೆಸ್ ದನ್ 30 ಗ್ರಾಂ ಬರುತ್ತೆ, 30 ಗ್ರಾಂ ಬರುತ್ತೆ. 30 ಗ್ರಾಂಗಿಂತ ಕಡಿಮೆ ಇದೆ. 30 ಗ್ರಾಂಗಿಂತ ಕಡಿಮೆ ಇರೋ ಮಣ್ಣಿನಲ್ಲಿ ನಾವ್ ಏನ್ ವ್ಯವಸಾಯ ಮಾಡ್ತೀವಿ? ಮತ್ತೆ ರಾಸಾಯನಿಕಗಳು ಹೆಚ್ಚಾಗದಷ್ಟು ಸಾವಯವ ಅಂಶ ಕಾರ್ಬನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಟೋಗುತ್ತೆ ಮೇಲ್ಗಡೆಗೆ. ನಾವು ಹೆಚ್ಚು ಉಳುಮೆ ಮಾಡೋದ್ರಿಂದ, ಹೆಚ್ಚು ನೈಟ್ರೋಜನ್ ಫರ್ಟಿಲೈಸರ್ಸ್ ಅಂದ್ರೆ ಸಾರಜನಕದ ರಸಗೊಬ್ಬರಗಳನ್ನು ಹೆಚ್ಚಾಗಿ ಹಾಕೋದ್ರಿಂದ ಅವೆಲ್ಲ ಬೇರೆ ಮಾರ್ಪಾಡಾಗ್ಬಿಟ್ಟು ಹೊರಟೋಗುತ್ತೆ. ಹಾಗಾಗಿ ಸಾವಯವ ಇಂಗಾಲನ ತುಂಬಾ ಮುಖ್ಯ. ಅದು ಪ್ರತಿ ವರ್ಷ ಹಾಕೋದಂತೂ ತುಂಬಾ ಮುಖ್ಯ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ವರ್ಷಕ್ಕೆ 1 ಬೆಳೆ 2 ಬೆಳೆ ತೆಗೀತಾ ಇದ್ವಿ. ಈಗ 3-4 ಬೆಳೆಯಲ್ಲಿ ಇವಾಗ ತುಂಬಾ ಇಂಟೆನ್ಸಿವ್ ಕ್ರಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಟೆನ್ಸಿವ್ ಕಲ್ಟಿವೇಶನ್, ಹೆಚ್ಚು ಉಳುಮೆ ಮಾಡೋದಾಗ್ಲಿ, ಹೆಚ್ಚು ಬೆಳೆ ಬೆಳೆಯೋದಾಗ್ಲಿ, ಅವಾಗ ಬೆಳೀತಾ ಇದ್ದಂತಹ ಬೆಳೆಗಳಿಗೆ ಸಾವಯವ ಅಂಶ ಕಡಿಮೆ ಇದ್ರೂ ಬೆಳೀತಾ ಇತ್ತು. ಇವಾಗ ಹೆಚ್ಚು ಸಾವಯವ ಅಂಶ ಬೇಕು, ಹೆಚ್ಚು ಪೋಷಕಾಂಶಗಳು ಬೇಕು. ಹಾಗಾಗಿ ಹೆಚ್ಚು ಸಾವಯವ ಇಂಗಾಲವನ್ನು ನಾವು ಭೂಮಿಯಲ್ಲಿ ಮೇಂಟೈನ್ ಮಾಡಿದ್ರೆ ಸಹ ನಾವು ಇಂದು ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ಹೇಗಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ, ಹೆಚ್ಚು ಜನರಿಗೆ ಊಟ ಕೊಡಬೇಕು ಅಂತಾರೆ. ಹೆಚ್ಚು ಜನರಿಗೆ ಊಟ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಸಾವಯವ ಇಂಗಾಲ ಇರುವಂತಹ ಭೂಮಿಗಳನ್ನ ಸಹ ಇಟ್ಕೋಬೇಕಲ್ವಾ? ಇಲ್ಲಾಂದ್ರೆ ಸಾವಯವ ಇಂಗಾಲ ಇಲ್ಲ ಅಂತ ಹೇಳಿದ್ರೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಪ್ರೊಡಕ್ಟಿವಿಟಿಗೆ. ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದು ಉತ್ಪಾದಕತೆ. ಸಾವಯವ ಇಂಗಾಲ ಕಡಿಮೆ ಇದ್ರೆ ಉತ್ಪಾದಕತೆ ಕಡಿಮೆ ಆಗುತ್ತೆ, ಜಾಸ್ತಿ ಜನ ಅಂತೂ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ರೈತರು ಆಗ್ಲಿ, ವಿಜ್ಞಾನಿಗಳಾಗ್ಲಿ, ಯಾರೇ ಆಗ್ಲಿ, ಸಾವಯವ ಇಂಗಾಲವನ್ನ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಭೂಮಿನ ಅವರು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ.
1: ನೀವು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಬಗ್ಗೆ ಇದ್ರಲ್ಲೇ ಮಾತಾಡಿದ್ರಿ, ಸಾವಯವ ಇಂಗಾಲದಲ್ಲೇ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಇದು ಕಿಚನ್ ತರ ಆಕ್ಟ್ ಮಾಡುತ್ತೆ, ಅಂದ್ರೆ ಕುಕ್ ಮಾಡಿ ಇಡುತ್ತೆ. ಅಂದ್ರೆ ಊಟನ ಹೇಗೆ ಮನೆಯಲ್ಲಿ ಕುಕ್ ಮಾಡ್ತಾರೋ, ಒಂದು ರೂಮ್ ಇರುತ್ತೆ ಅದಕ್ಕೆ ಸಪರೇಟ್ ಆಗಿ ಕಿಚನ್ ಅಂತ, ಆತರ ಕಾರ್ಯನ ಮಣ್ಣಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ ಅಂತ ಹೇಳಿದ್ರಿ. ಅದನ್ನ ನಾವು ಪ್ರೆಸೆಂಟ್ ನಮ್ಮ ಸೊಸೈಟಿ ಬಗ್ಗೆನು ಥಿಂಕ್ ಮಾಡಿದ್ರೆ, ಅಂದ್ರೆ ಒಂದ್ ಮನೆಯಲ್ಲಿ ಒಂದ್ ಕಿಚನ್ ಸ್ಟ್ರಾಂಗ್ ಆಗಿದ್ರೆ ಮನೆಯಲ್ಲಿರುವಂತ ಸಂಬಂಧನೂ ಚೆನ್ನಾಗಿರುತ್ತೆ, ಮನೆನೂ ಬೆಳವಣಿಗೆ ಆಗುತ್ತೆ. ಅದೇ ತರ ಮಣ್ಣಲ್ಲಿ ಸಹ ಈ ಸೂಕ್ಷ್ಮಾಣು ಜೀವಿಗಳು ಸ್ಟ್ರಾಂಗ್ ಆಗಿದ್ರೆ ಮಣ್ಣು ಕೂಡ ತುಂಬಾ ಫರ್ಟೈಲ್ ಆಗಿರುತ್ತೆ, ಮಣ್ಣು ಸ್ಟ್ರಾಂಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತಿದೆ. ನಾನು ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನೋಡಿದ ಪ್ರಕಾರ, ಇಫ್ ಕಿಚನ್ ಫೈಲ್ಸ್ ಫ್ಯಾಮಿಲಿ ಫೈಲ್ಸ್ ಅಂತೆ, ಅದೇ ತರ ಮಣ್ಣಲ್ಲೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಫೈಲ್ ಆದ್ರೆ ಮಣ್ಣು ಕೂಡ ಫೈಲ್ ಆಗುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ.
0: ಓಕೆ, ಸೂಕ್ಷ್ಮಾಣು ಜೀವಿಗಳು ಸಹ ತುಂಬಾ ಮುಖ್ಯವಾದ ಕೆಲಸ ಮಾಡ್ತವೆ. ಮುಖ್ಯವಾದ ಕೆಲಸ ಅಲ್ಲ, ಅವು ಕೆಲಸ ಮಾಡಿದ್ರೇನೆ ವ್ಯವಸಾಯ ನಡೆಯುವಂತದ್ದು ಸೂಕ್ಷ್ಮಾಣು ಜೀವಿಗಳು. ಯಾಕಂದ್ರೆ ಅವು ನೇರವಾಗಿ ಕಣ್ಣಿ ಕಾಣೋದಿಲ್ಲ. ನಾವು ಟ್ರ್ಯಾಕ್ಟರ್ಗಳು ಒಳಗಡೆ ಕೂಲೋದು ಕಾಣುತ್ತೆ, ಟ್ರ್ಯಾಕ್ಟರ್ ಮುಖ್ಯಾಂತರ ಮನುಷ್ಯನಿಗೆ ನೇರವಾಗಿ ಗೊತ್ತಾಗುತ್ತೆ. ನಾವು ಅಲ್ಲಿ ಎರೆಹುಳುಗಳು ನೇರವಾಗಿ ಕಾಣುತ್ತವೆ, ಎರೆಹುಳುಗಳು ಮುಖ್ಯ ಅಂತ ಗೊತ್ತಾಗುತ್ತೆ. ಮತ್ತೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಇಲ್ವಾ ಅಥವಾ ಬೇರೆ ಕಳೆಗಳು ಇದಾವ ಇಲ್ವಾ ಅನ್ನೋದು ಗೊತ್ತಾಗುತ್ತೋ ಬೇಕು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕಾಗಿ ಅವು ತುಂಬಾ ಲೇಟ್ ಆಗಿ ತುಂಬಾ ಬೆಳಕಿಗೆ ಬಂದಿರುವಂತಹ ಅಂಶ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಹೇಗಪ್ಪ ಅಂತ ಹೇಳಿದ್ರೆ, ನೀವು ಕಿಚನ್ ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಇದಾವೆ. ಎಲ್ಲಾ ಬೇಕಾದ ಅಡಿಗೆ ಬೇಕಾದ ಸ್ಟೌವ್ ಇದೆ, ಗ್ಯಾಸ್ ಇದೆ, ತರಕಾರಿಗಳಿದ್ದಾವೆ, ಬೆಳೆಕಾಳುಗಳಿದ್ದಾವೆ, ಧಾನ್ಯಗಳಿದ್ದಾವೆ, ಎಲ್ಲ ಇದಾವೆ. ಆದ್ರೆ ಅಡಿಗೆ ಮಾಡಿರೋರು ಯಾರು ಇಲ್ಲ, ಒಳ್ಳೆ ಕುಕ್ ಇರ್ಬೇಕಲ್ಲಿ. ಆ ಕುಕ್ ಕೆಲಸ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಯಾವಾಗ ಕಿಚನ್ ಫೇಲ್ಸ್ ಅಂತಾರೋ ಫ್ಯಾಮಿಲಿ ಫೇಲ್ಸ್ ಅಂದ್ರೆ ಫ್ಯಾಮಿಲಿ ಆರೋಗ್ಯ ಇರೋದಿಲ್ಲ, ಯಾವಾಗಲೂ ಹೊರಗಡೆ ಹೋಟ್ಲಿಂದ ತಗೊಂಡು ತಿಂತ ಇದೆ ನಿಷ್ಠ ಆರೋಗ್ಯ. ಸೇಮ್ ಅದೇ ರೀತಿ ವ್ಯವಸಾಯದಲ್ಲೂ ಅಷ್ಟೇ, ಅಲ್ಲಿ ಕಿಚನ್ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು, ಕಿಚನ್ ಯಾವ ಕೆಲಸ ಮಾಡಿ ಸಾವಯವ ಅಂಶ ಇದೆಯಾ ಇಲ್ವಾ, ಸಾವಯವ ಅಂಶಗಳು ಚೆನ್ನಾಗಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕುಕ್ ಬಂದ್ಬಿಡ್ತಾರೆ. ಯಾವಾಗ ಅಲ್ಲಿ ಸ್ಟೋವ್ ಇದೆ, ಗ್ಯಾಸ್ ಇದೆ, ಎಲ್ಲಾ ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ರೆ ಯಾರೋ ಒಬ್ರು ಬರ್ತಾರೆ ಅಡಿಗೆ ಮಾಡ್ಕೊಳಕ್ಕೆ ಅಲ್ವಾ. ಒಂದಿಲ್ಲ ಒಂದಿದೆ ಅಂದ ತಕ್ಷಣ ಕೆಲವರು ಬರೋದಿಲ್ಲ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ನಮಗೆ ಅಲ್ಲಿ ಕುಕ್ತರ ಕೆಲಸ ಮಾಡಿ ಅಲ್ಲಿ ಬೇಕಾಗಿರೋ ಧಾನ್ಯಗಳು ಕೆಲವೇ, ಬಟ್ ಅದರಲ್ಲಿ ವಿಧ ವಿಧವಾದ ಖಾದ್ಯಗಳನ್ನು ಮಾಡಿ ತಿಂತಾರಲ್ವಾ. ಅದೇ ಸೂಕ್ಷ್ಮಾಣುಜೀವಿಗಳು ಕೆಲವೇ ಇರ್ತವೆ, ಗಿಡಗಳಿಗೆ ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳನ್ನ ಅವು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡಿ ಗಿಡಗಳಿಗೆ ಕೊಡ್ತವೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ಸಾವಯವ ಇಂಗಾಲ ಅದು ತುಂಬಾ ಮುಖ್ಯ. ಅವುಗಳ ಪ್ರಮಾಣ ಹೇಗಿದೆ, ಎಷ್ಟಿದೆ, ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ಈ ಮೂರು ಅಂಶಗಳನ್ನ ರೈತರ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ವ್ಯವಸಾಯಕ್ಕೆ ಉಳಿಗಾಲ ಇದೆ, ಇಲ್ಲ ಅಂತ ಹೇಳಿದ್ರೆ ವ್ಯವಸಾಯ ಬೇಗ ಕ್ಲೋಸ್ ಮಾಡ್ಬೇಕಾಗುತ್ತೆ. ಮರುಭೂಮಿ ಆಗೋ ಅವಕಾಶಗಳು ತುಂಬಾ ಹತ್ತಿರದಲ್ಲೇ ಇದಾವೆ. ಇದೇ ರೀತಿಯಾದಂತಹ ವ್ಯವಸಾಯ ರಾಸಾಯನಿಕಗಳ ಬಳಕೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂಬರುವಂತಹ ಒಂದು 30-40 ವರ್ಷಗಳಲ್ಲಿ ಯಾವುದೇ ರೀತಿಯಾದ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ.
1: ಅಂದ್ರೆ ನಮ್ಮ ಮಣ್ಣು ಫಲವತ್ತತೆಯನ್ನೆಲ್ಲ ಕಳ್ಕೊಂಡು ನಾವು ಯಾವುದೇ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಸುಮ್ನೆ ಜಮೀನ್ ಇರುತ್ತೆ, ಆದ್ರೆ ಏನು ಬೆಳೆ ಬರಲ್ಲ,
0: ಏನು ಬೆಳೆ ಬರೋದಿಲ್ಲ. ನಿಮ್ಗೆ ಎಲ್ಲಾ ಅಂಶಗಳಿದ್ದು, ರಸಗೊಬ್ಬರಗಳಿದ್ದು, ಬೇರೆ ಬೀಜಗಳಿದ್ದು ಎಲ್ಲಾ ಇದ್ರು ಸಹ ಮಣ್ಣಲ್ಲಿ ಸಾವಯವ ಅಂಶ ಇಲ್ಲ ಅಂತ ಹೇಳಿದ್ರೆ ಉತ್ಪಾದಕತೆ ಇರೋದಿಲ್ಲ. ಉತ್ಪಾದಕತೆ ಇಲ್ಲ ಅಂತ ಹೇಳಿದ್ರೆ ಅವು ಹುಟ್ಟುತ್ತವೆ, ಹಂಗೆ ಒಣಗೋಗ್ತವೆ, ಸತ್ತು ಹೋಗ್ತವೆ, ಅಲ್ಲ ಮರುಭೂಮಿ ತರ ಆಗೋಗುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯ.
1: ತುಂಬಾ ಧನ್ಯವಾದಗಳು ಸರ್. ಈ ದಿನ ಈ ಸರಣಿಯಲ್ಲಿ ಮಣ್ಣಿನ ಪರೀಕ್ಷೆ ಬಗ್ಗೆ, ಹಾಗೆ ಸಾವಯವದ ಇಂಗಾಲದ ಬಗ್ಗೆ, ಮತ್ತೆ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಸುವಿಸ್ತಾರವಾಗಿ ವಿವರಿಸಿದ್ದೀರಾ. ಇದರಿಂದ ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
2: ಕೇಳುಗರೇ, ಇದುವರೆಗೂ ಕೇಳಿದಿರಲ್ಲವೇ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸಬೇಕು, ಇದರ ಮಹತ್ವ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್.
2: ಕೇಳುಗರೇ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 MHz FM ನಲ್ಲಿ.

ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಾಮಾಲಿಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ

ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳದ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ, ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ, ಅವುಗಳಲ್ಲಿ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚನ್ನಿಗರಾಯನ ದೇವಸ್ಥಾನ, ಸೌಮ್ಯನಾಯ್ಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚನ್ನಿಗರಾಯನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ, ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರ ಶಿಲ್ಪಿ ಜಕ್ಕಣಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕಣಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯ್ಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯ್ಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾದಿ ಸೌಮ್ಯನಾಯ್ಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯ್ಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯ್ಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯ್ಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯ್ಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ್ಯ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ
ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಲಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು, ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು 7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಆತ್ಮೀಯ ನಮ್ಮದೊನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ

ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೆಯ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೆಯ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 100,000 ಮಂದಿ ವಾಸಿಸುತ್ತಿದ್ದು ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿಯೇ ಇದ್ದದ್ದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಹಳೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಳೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ.

ಅಂದರೆ ಇಲ್ಲಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತ ಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಲನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಪಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ, ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾ ಮಂಟಪ ಮತ್ತು 4ನೆಯದು ವಾಹನ ಮಂಟಪ.
ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಲ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು, ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು, ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು, ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಳ್ಳಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು, ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ 4 ಬಾಗಿಲುಗಳಿದ್ದು, ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು, ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು, ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ.
ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು, ಅಂದಿನಿಂದಲೇ ಎರಡು ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ ಎರಡು ಗರ್ಭಗುಡಿಗಳು, ಎರಡು ಸುಖನಾಸಿ, ಎರಡು ನವರಂಗ ಹಾಗೂ ಎರಡು ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವು ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: Madrid. ಮೈರಾಡ ಅರಿವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ, ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರಕ್ಕೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದ್ ಹೇಳ್ತೀನಿ.
0: ಹೌದು,
1: ಅಲ್ಬಟ್ರಾಸ್ ಅಂತ ಅದ್ರ ಹೆಸರು, ಬೆಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 ಕಿಲೋಮೀಟರ್ ದೂರದಿಂದ ಬರುತ್ತೆ ನಮ್ಮ
0: ಭಾರತ
1: ಕಡಲ ತೀರಕ್ಕೆ. ಅದ್ ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಆ ಪಕ್ಷಿ ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 ಕಿಲೋಮೀಟರ್ ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
0: ಹೋಗ್ತಾನೆ ಇರುತ್ತೆ.
1: ಹೌದು, ಅದರ ದೇಹದ 10 ಪಟ್ಟು ದೊಡ್ಡದು ರೆಕ್ಕೆ ಅದರದ್ದು. 600-700 ಕಿಲೋಮೀಟರ್ ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರ ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದೊಂದು ವಿಸ್ಮಯ. ಹೌದು
1: ವಿಸ್ಮಯ ಅಲ್ವ, ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದ್ದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸ್ಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
0: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ.
1: ವಿಶೇಷ, ಹೌದು. ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಒಂದ್ ಏಕಪತ್ನಿ ಏಕಪತಿ ಇರುವಂತ ಸ್ಥಳವು ಆತರ. ಅತ್ತ ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಅಲ್ಲ.
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವು ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವು ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು, ನಾವು ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು. ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
0: ಹೌದು, ತಾವ್ ಹೇಳಿದಂಗ್ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಾಗ ನನಗೂ ನೆನಪಾಯ್ತು.
1: ಇದು ಒಂದ್ 20 ಅಡಿ ಮೇಲೆ ಹಾರುತ್ತೆ ತನ್ನ ಆಹಾರ ಉಳ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರು ಇರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 ಅಡಿ ಮೇಲೆ ಹಾರಿ ಅದು ಬೇಟೆ ಆಡಿ ಇಟ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ.

0: ಅದು. ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ, ನಮ್ಮ ಕೋಲಾರದವ್ರು ನಂಬಿರೋದು ಮಿಂಚುಳ್ಳಿ ನಮ್ಮ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೇನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೇನ್ ಬೇಕು ಅಂತದೇ, ಮೀನನ್ನ ಇಡಬಹುದು ಅಥವಾ ನೀರನ್ನು ಇಡಬಹುದು, ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಅಂತ ನಡೀತದೆ. ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ರೀತಿ ಅಂತ
1: ಹೇಳ್ತಾರೆ.
0: ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
1: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾರೆ.
0: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು.
1: ಹೌದು,
0: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು.
1: ಹೌದು,
0: ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
1: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬೆಳೆಸ್ಕೊಳ್ತಾರೆ. ಹೌದು
0: ಹೌದು, ಆ ತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲೂ, ಇದೆ ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟರೈಟ್ ಸಾಯಿಲ್ ಅಂತೀವಿ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತದೆ. ಇದು ಜೌಗು ಪಕ್ಷಿ ಅಂತ. ಅದು
1: ಹೌದು, ಎಲ್ಲಿ ಜೌಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಹೌದು
0: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರುತ್ತೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ. ಸೊ ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
1: ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
0: ಹೌದು, ಎಲ್ಲಾ ರೀತಿನಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೇವೆ ಅಲ್ಲೆಲ್ಲ ಅವು ತನ್ನಷ್ಟ ತಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
1: ಹೌದು,
0: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿ ಬಂದೇನೋ ಅಂತ ಅನ್ಸುತ್ತೆ ಇವತ್ತು ನೋಡಿದೆ.
1: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
0: ಕಾರಣ ಆಗಿದೆ
1: ಮನುಷ್ಯ
0: ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರ ವಂಶ ಬೆಳಿಲಿಕ್ಕೂ ಕೂಡ ನಾವು ಸಹಾಯ
1: ಅವಕಾಶ ಮಾಡ್ಕೊಡ್ಬೇಕು.
0: ಅವಕಾಶ ಮಾಡ್ಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
1: ಹೌದು,
0: ವಲಸೆ ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
1: ಹೌದು,
0: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೀಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯೋ ಅಂತ ನೋಡ್ಬೇಕು.
1: ಸರಿ, ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಎಂತ ಹೇಳಿದ್ರೆ, ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲೇ ಕೆಲವರಲ್ಲಿ.
0: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು, ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ ಇರ್ಬೇಕಾಗುತ್ತೆ.
1: ಹೌದು, ಕೆಲವೊಂದು ಪಕ್ಷಿ

0: ಪರಿಚಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು. ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇಷ್ಟ ಇತ್ತು, ಹಾಗೆ ಮೊಟ್ಟೆನು ಇಟ್ಟು ಬಿಟ್ಟಿದೆ. ಆಮೇಲೆ ಎರಡ್ ಮೂರ್ ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದಾಗ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ ಚೀರ್ತವೆ ಎಲ್ಲ. ಅದ್ ಮಗು ಹೇಳ್ತಾವೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಬಾರಪ್ಪ, ಅಮ್ಮ ಬರ್ಲಿಲ್ಲ ಅದ್ರ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವತ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದ್ ಬಾಳೆ ಅಂತ ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಆಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ
0: ಅವ್ಕೆ,
1: ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
0: ಹೌದು.
1: ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೇನ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
0: ನೋಡ್ಕೊಬೇಕು. ತನ್ನ ತಾಯಿಗೆ ತಿಳಿದಿರುತ್ತದೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು, ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವೇನು ಕೊಡ್ಬೇಕಾಗು.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ, ಅವು ಒಂದಾದ್ಮೇಲೆ ಒಂದಾದ್ಮೇಲೆ, ಅಮ್ಮ ಬಂತು ಅಂದ್ರೆ ಅಮ್ಮ ತನ್ ಗುಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು, ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗುತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತೂ ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ, ಮತ್ತೆ ಹಾವುಗಳು ತಿಂತವೆ, ಹದ್ದುಗಳು ತಿಂತವೆ, ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದ್ ಸಂತಾನ ಬೆಳಿಬೇಕು, ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ. ಕಾಡಿನಲ್ಲಿ ಅವಗೂ ಪಾಡಿಗೆ ಅವು ಇದ್ದೇ ಇರ್ತವೆ, ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗುತ್ತೆ.
0: ಹೌದು. ಸೊ ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು ಅಂತ.
0: ಹೌದು ಹೌದು ಮೇಡಮ್. ಯಾಕಂತ ಬೆಳೆದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸ್ವಲ್ಪ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳ್ಳೋದಕ್ಕಾಗಿರ್ಬೋದು, ತಬೆಳ್ದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನೆ ಪ್ರತಿಯೊಬ್ರು ಮಾಡಿದಾಗ, ಸೊ ಬಹುಶಃ ನಮ್ಮ ತಬೆಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ
1: ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವ್ ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದ್ ಮಾಡಿದ್ರು ಅವರು.
0: ಇದು ವಿಶೇಷವಾಗಿರುತ್ತೆ,
1: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನು ಟಿವಿನಲ್ಲಿ ತೋರಿಸಿದ್ ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದ,
0: ಹೌದಾ?
1: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದ, ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ
0: ತಿನ್ನುತ್ತೆ.
1: ಆ ಪಕ್ಷಿ ಈಗ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ,
0: ಅದು
1: ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಹೆಸರೇನಾಗ್ಲಿಲ್ಲ ನನಗೆ, ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರಿನಲ್ಲಿ ಒಬ್ರು ಹುಡುಗ, ಅವ್ರದ್ದು ಜಮೀನ್ ಬಂತು 2 ಎಕರೆ ಜಮೀನ್ ಅವರಿಗೆ, ಹುಡುಗ ಅವನಿನ ಸಣ್ಣವನಂದ್ರೆ 20-22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
0: ಜಮೀನಲ್ಲಿ
1: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ, ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು ಪ್ರಾಣಿ ಪ್ರೇಮಿಗಳು ಇದ್ದಾರೆ ಅಂತ ಇಲ್ಲ. ಸೊ ಇಂತಹವರ ಸಂಖ್ಯೆ ಜಾಸ್ತಿ
0: ಆಗ್ಬೇಕು. ಹೌದು
1: ಹೌದು.
0: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
1: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇದ್ದು ನಮ್ಮಲ್ಲಿ, ಈಗ ಬೆರಳೆಣಿಕೆ ಎಷ್ಟಾಗಿದೆ. ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ. ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತ ಹೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವೋ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ
0: ಹೌದು
1: ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಉಳಿಸಿದ ಹಾಗಾಗುತ್ತದೆ. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನಕ್ಕೆ.
0: ಹೌದು ಹೌದು ಮೇಡಮ್. ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದಲೇ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
1: ಹೌದು ಹೌದು. ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ಟೆ ಆವಾಗ ಅವಾಗ ಇತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
0: ಹೌದು. ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ. ಸೊ ಅವ್ರಿಗೆ
1: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
0: ಹೌದು
1: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರ್ ಯಾವ ತರ ಕೊಡ್ಬೇಕು ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
0: ಹೌದು.
1: ಸೊ ಇದು ಪ್ರೈಮರಿ ಇಂದ ಹೇಳ್ಬಿಟ್ಟು ದೊಡ್ಡವರು ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
0: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿಯನ್ನು. ಸಾಕಷ್ಟು ವಿಷಯಗಳನ್ನ ಚರ್ಚಾ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ್ನೊಂದು ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರು ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಒಂದು ಕೊನೆಯದಾಗಿ ತಿಳಿಸ್ಬೋದಾಗುತ್ತೆ.
1: ಪಕ್ಷಿ ಅಂದ ತಕ್ಷಣ ನಮ್ಗೆಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ ಕಾಣುತ್ತೆ, ಅದರ ಧ್ವನಿ ಕೇಳ್ತೀವಿ. ಇದೆಲ್ಲವೂ ನಮ್ಗೆ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ ಬರಬೇಕು.
0: ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ರು ಕೈ ಜೋಡಿಸ್ಲೇಬೇಕು.
1: ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
0: ಹೌದು.
1: ಅವುಗಳನ್ನ ಅಂದ್ರೆ ಅವುಗಳು ಬಹಳಷ್ಟು ಬೇಕಾಗೋದಿಲ್ಲ ಅವುಗಳಿಗೆ. ನಾವು ತಿಂದು ಬಿಟ್ಟುವಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ. ಇದಕ್ಕೆ ನಿಮ್ಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡಿದ್ದೆ. ಅವಾಗ ಈ ತರ ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗಳ ಕಾರಣ. ಆಕೆ ಹೇಳ್ದು, ಅಯ್ಯೋ ಅಮ್ಮ, ನಾವ್ ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕಿತ್ತು ಅಂದ್ರೆ ಯಾಕೆ ಮಾಡ್ಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳೀಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತಾವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು.
0: ನನಗೆ
1: ಸಿಕ್ಕಾಗ ತುಂಬಾ ಖುಷಿ
0: ಆಯ್ತು,
1: ಒಬ್ರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ದಲ್ಲ ಅಂತ ಅಂತ ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡ್ಬಹುದು, ಹೇಗ್ ಇಡ್ಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರು ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಇರುವಂತ ಮರಗಳಲ್ಲಿ ಅವೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
0: ಹೌದು, ಪ್ರತಿಯೊಬ್ರು ತಾವ್ ಹೇಳ್ದಾಗೆ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತ ಅಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ರೆ ಮುಂದೆ ಬರ್ತಾ ಹೋದಾಗ ಸೊ ನಾವು ಆಗ

0: ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳು ಬೇಕಾಗಿರೋದು. ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
1: ಹೌದು, ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ
0: ಚೆನ್ನಾಗಿರುತ್ತೆ.
1: ಕೆರೆ ಕಟ್ಟೆಗಳು, ಪುಷ್ಕರಣಿಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
0: ನಮ್ದಾಗಿರುತ್ತೆ. ಹೌದು,
1: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
0: ಸಾಧ್ಯ.
1: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
0: ಹರಿಸ್ಬೇಕು. ಹೌದು
1: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮಗೆ, ರೈತ ನಮಗೆ ಅನ್ನದಾತನೋ ಆ ರೈತನಿಗೂ ಕೂಡ ಇವು ಅನ್ನದಾತ
0: ಪಕ್ಷಿಗಳು. ಹೌದು
1: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು
0: ಅಂತ. ಅದಕ್ಕೆ
1: ಖರ್ಚು ಮಾಡಿದ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ಲ.
0: ಹೌದು, ಯಾವುದೇ ರೀತಿಯಾದಂತ ಒಂದು ಅಂದ್ರೆ ನೀವೇನು ಈಗಾಗ್ಲೇ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತ ಒಂದು ಪದಾರ್ಥಗಳನ್ನ ಪಡೀಲಿಕ್ಕೆ ಸಾಧ್ಯ,
1: ತಗೊಳಕ್
0: ಸಾಧ್ಯ,
1: ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
0: ಹೌದು,
1: ಇದು ಎಷ್ಟು ಒಂದಕ್ಕೊಂದು ಕ್ಲಿಂಕ್ ಇದೆ ನೋಡಿ.
0: ಹೌದು
1: ಸಹ,
0: ಹೌದು,
1: ಹಾಗೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ. ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗೋವರೆಗೂ ಇರ್ತಾವಲ್ಲ, ಬಳ್ಳಿ ಮರ ಇವು ಎಲ್ಲ, ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ
0: ಆಗುತ್ತೆ. ಹೌದು,
1: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
0: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗ.
1: ಹೌದು, ಹಳೆಯದೇ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ
0: ಸಾಧ್ಯ ಆಗುತ್ತೆ. ಹೌದು
1: ಅಲ್ವಾ?
0: ಹೌದು,
1: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
0: ಪರಿಸರ ದಿನ ಬರುತ್ತೆ. ಹೌದು,
1: ಎಲ್ಲರೂ ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದು ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು 1 ಕೋಟಿ ಗಿಡ ನೆಡೋದು.
0: ಹೌದು,
1: ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರ ಬದಲು ಒಂದು ಗಿಡ ನೆಟ್ರಿ, ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ ಅಷ್ಟೇ. ಅದೊಂದೇ ಗಿಡದಲ್ಲಿ 100 ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ನ ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ನಮ್ಮ ಅಂಶ ತಿಳ್ಕೊಳ್ಬೇಕಪ್ಪ.
0: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ತಗೊಳ್ದಂಗೆ 100ರಲ್ಲಿ ಒಬ್ಬರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕ್ಯತೆ ಅನ್ಸುತ್ತೆ.
1: ಹೌದು, ಒಬ್ಬರಿಗಾದ್ರೂ ಇದ್ರ ಬಗ್ಗೆ ನಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ
0: ಅನ್ಸುತ್ತೆ. ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
1: ನಮಸ್ಕಾರ.
0: ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
1: ಹೇಳ್ತೀನಿ, ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
0: ಓಕೆ, ಥ್ಯಾಂಕ್ ಯು ಮೇಡಮ್.

0: ಮತ್ತು ಅದನ್ನು ನಮ್ಮ ಸಮುದಾಯ ಸ್ವಚ್ಛಿಸು. ಎಸೆಹಿ
1: ಪ್ರದೂಷಿಸೋತದಿಂದಾಗಿ ಮಣ್ಣು ಅದಕ್ಕೆ ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದು ಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದು ಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದು ಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರಾ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಳ್ಳಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯ ಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಹಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯ ಅರಾಕೋಸಿಯ ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ.
ಇವನ ಮೊಮ್ಮಗನಾದ ಅಶೋಕ ಕಳಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ. ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಣ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮ ಆಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿ ಸ್ಥಳೀಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು 3ನೆಯದರ ಕೆಲಸ. 4ನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. 5ನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ

0: ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಸ್ಥಾನೀಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇತರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ ನಲ್ಲಿ. ಧನ್ಯವಾದಗಳು.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರಿ, ಸ್ವಚ್ಛ ಸುಜಲ ಗ್ರಾಮದ ಕತೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆ, ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ. ಸಂಜೆಗೆ 2ರಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ಮತ್ತು ಇಲ್ಲಿಯವರೆಗಿನ ಪ್ರಗತಿಯ ಒಂದು ನೋಟ. ಬನ್ನಿ ಕೇಳೋಣ.
1: ಪ್ರಿಯ ಸ್ನೇಹಿತರೆ, ನೀವು ಬಹಳನೇ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
0: ನಿಮ್ಮೆಲ್ಲರಿಗೂ ಸಚಿಕಾ ಹಾಗೂ ಸುಜಲ್ ಕುಮಾರ್ ಅವರಿಂದ ಪ್ರೀತಿಯ ನಮಸ್ಕಾರ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
0: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಮೊದಲ ಆದ್ಯತೆ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅಭ್ಯಾಸವಾಗಬೇಕು.
1: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಕೈಗಳನ್ನು ಸೋಪಿನಿಂದ ತೊಳೆದುಕೊಳ್ಳೋಣ.
0: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
1: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
0: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
1: ವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
0: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡಿಸೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
1: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತವೆ ರೋಗಗಳು.
0: ನಮ್ಮ ಸುತ್ತಮುತ್ತ ಈ ತರದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯೋದಿಲ್ಲ.
1: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ದೋಣಿ ಸಾಗಬಲ್ಲದು.
0: ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ್ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನ, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಈ ಸಂಚಿಕೆಯಲ್ಲಿ.
1: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ODF ಗ್ರಾಮ ಎಂದು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದವು ಅಂತ. ಈಗ ODF ಗ್ರಾಮ ಎಂದರೇನು ಎಂದು ಕೇಳಬೇಡ.
0: ಸುಜಲ್, ನಾನೇ ಕೇಳ್ತೇನೆ ಹೇಳು. ನನಗೂ ಗೊತ್ತಿದೆ, ODF ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಅಂತ. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ODF ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಇದು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೋಪತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಹೌದಾ ಅಲ್ವಾ?
1: ಸರಿ ಸರಿ, ಈಗ ದೇಶವು ODF ನಿಂದ ODF ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ODF ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
0: ಆ ಸುಜಲ್, ODF ಪ್ಲಸ್ ಮಾಡೆಲ್ ಗ್ರಾಮ ಎಂದ್ರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಗ್ರಾಮದ ಎಲ್ಲಾ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಮತ್ತು ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ODF ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣಗಳಾಗಿರುತ್ತವೆ.
1: ಸುಚಿಕಾ, ಈ ಕಾರ್ಯಕ್ರಮಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
0: ಓ ಹೌದಾ? ಆದ್ರೆ ನನಗೆ ತಿಳಿಬಂದಂತೆ ಇಲ್ಲಿಯವರಿಗೆ 5.5 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ODF ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.75 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನ ODF ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ ಎಂಬುದು.
1: ದೇಶವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪುವ ಜಲ ಜೀವನ್ ಮಿಷನ್, ಮನೆ ಮನೆ ಗಂಗೆ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವವು ಅವಶ್ಯಕವೂ ಇದೆ. ಸ್ನೇಹಿತರೆ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತಿವೆ. ಆದರೆ ವಿಷಯಗಳನ್ನ ವಿವರವಾಗಿ ತಿಳಿಸಲು ತಜ್ಞರು ಉಪಸ್ಥಿತರಿದ್ದಾರೆ, ಕೇಳೋಣ ಬನ್ನಿ.
2: ನಮಸ್ಕಾರ ಸಾಥಿಯೋ, ಮೈ ಐಶ್ವರ್ಯಾ ಸಿಂಗ್, ಸಂಯುಕ್ತ ಸಚಿವ ಏವಂ ಮಿಷನ್ ಡೈರೆಕ್ಟರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ, ಭಾರತ ಸರ್ಕಾರ ಕೆ ಪೇಯಜಲ್ ಏವಂ ಸ್ವಚ್ಛತಾ ವಿಭಾಗ ಜಲ್ ಶಕ್ತಿ ಮಂತ್ರಾಲಯ ಸೇ ಬೋಲ್ ರಹೀ ಹೂ. ಆಜ್ ಆಪ್ ಸಭೀ ಸೇ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮ ಕೆ ಜರಿಯೆ ಜುಡ್ ಕರ್ ಮುಜೆ ಬಹುತ್ ಪ್ರಸನ್ನತಾ ಹೋ ರಹೀ ಹೈ. ಆಜ್ ಹಮ್ ಬಾತ್ ಕರೆಂಗೇ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕಿ, ಸ್ವಚ್ಛ ಸುಜಲ್ ಗಾಂವ್ ಕಿ, ಔರ್ ಹಮ್ ಇನ್ ದೋನೋ ವಿಷಯೋ ಮೇ ಕೈಸೆ ಏಕ್ ಸಕ್ರಿಯ ಭೂಮಿಕಾ ನಿಭಾ ಸಕ್ತೆ ಹೈ. ಸಾಥಿಯೋ, ಮಾನ್ಯ ಪ್ರಧಾನ ಮಂತ್ರಿ ಜೀ ನೇ 15 ಅಗಸ್ಟ್ 2014 ಕೋ ಲಾಲ್ ಕಿಲೆ ಸೇ ಜಬ್ ಸ್ವಚ್ಛತಾ ಔರ್ ಖುಲೆ ಮೇ ಶೌಚ ಕಾ ವಿಷಯ ಉಠಾಯಾ ಥಾ ತೋ ಯಹ ಅಪ್ನೆ ಆಪ್ ಮೇ ಅಭೂತಪೂರ್ವ ಥಾ. ಉನ್ಕೆ ಮಾರ್ಗದರ್ಶನ್ ಮೇ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕಿ ಶುರುವಾತ್ 2 ಅಕ್ಟೋಬರ್ 2014 ಕೋ ಹುಯಿ ಔರ್ ಹಮ್ ಸಬ್ ನೇ ಮಿಲ್ಕರ್ ಅಪ್ನೆ ದೇಶ ಕೆ ಹರ್ ಗಾಂವ್ ಕೋ ಖುಲೆ ಮೇ ಶೌಚ ಸೇ ಮುಕ್ತ ಯಾನಿ ODF ಬನಾನೆ ಕಾ ಜಿಮ್ಮಾ ಉಠಾಯಾ. ಆನೆ ವಾಲೆ ವರ್ಷೋ ಮೇ ಯಹ ಮಿಷನ್ ಔರ್ ಸ್ವಚ್ಛತಾ ಕಾ ವಿಷಯ ಏಕ್ ಜನ್ ಆಂದೋಲನ್ ಬನಾ ಔರ್ ಹಮೇ ಇಸ್ಮೇ ಆಪ್ ಸಭೀ ಕಾ ಪೂರ್ಣ ಸಹಯೋಗ ಮಿಲಾ. ಇಸ್ ದೌರಾನ್ ದೇಶ ಮೇ 11 ಕರೋಡ್ ಸೇ ಜ್ಯಾದಾ ಶೌಚಾಲಯೋ ಕಾ ನಿರ್ಮಾಣ ಹುವಾ ಔರ್ ಮಹಾತ್ಮ ಗಾಂಧಿ ಜೀ ಕಿ 150ವೀ ಜಯಂತಿ ಪರ 2019 ಮೇ ಹಮನೆ ಖುದ್ ಕೋ ODF ಘೋಷಿತ ಕಿಯಾ. ಇಸ್ ಅಭಿಯಾನ್ ಕಿ ಸಬ್ಸೆ ಬಡಿ ಉಪಲಬ್ಧಿ ಔರ್ ಇಸ್ಕಿ ನೀವ್ ಥೀ ಲೋಗೋ ಮೇ ಆಯಾ ವ್ಯಾವಹಾರಿಕ ಪರಿವರ್ತನ್ ಯಾ ಬಿಹೇವಿಯರಲ್ ಚೇಂಜ್. ಘರೋ, ಪಂಚಾಯತೋ, ಸ್ವಯಂ ಸಹಾಯತಾ ಸಮೂಹೋ, ಯುವಾಓ, ಬಚ್ಚೋ ಸಭೀ ಮೇ ಸ್ವಚ್ಛತಾ ಕೆ ಲಿಯೆ ಜಾಗರೂಕತಾ ಬಡಿ ಔರ್ ಸಭೀ ನೇ ಇಸ್ಕೋ ಅಪ್ನಿ ಜೀವನ ಶೈಲಿ ಕಾ ಏಕ್ ಅಂಗ ಬನಾಯಾ. ಲೇಕಿನ್ ಹಮ್ ಕೇವಲ ODF ಪರ್ ನಹೀ ರುಕೆ. 2020 ಸೇ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೆ ದೂಸರೆ ಚರಣ ಯಾನಿ ಫೇಸ್ 2 ಪರ್ ಕಾಮ ಶುರು ಹುವಾ. ಇಸ್ಮೇ ಲಕ್ಷ್ಯ ಥಾ ODF ಸೇ ಆಗೆ ODF ಪ್ಲಸ್ ಕಿ ಓರ್ ಬಡನಾ, ಅಪ್ನೆ ಗಾಂವ್ ಕೋ ODF ಪ್ಲಸ್ ಮಾಡೆಲ್ ಗಾಂವ್ ಬನಾನಾ. ODF ಪ್ಲಸ್ ಮಾಡೆಲ್ ಗಾಂವ್ ಕಾ ಅರ್ಥ ಹೈ ಕಿ ಗಾಂವ್ ನ ಕೇವಲ ಖುಲೆ ಮೇ ಶೌಚ ಸೇ ಮುಕ್ತ ಹೋ ಬಲ್ಕಿ ವಹಾಂ ಕಾ ಕಚರಾ, ಗಂದಾ ಪಾನಿ ಔರ್ ಪ್ಲಾಸ್ಟಿಕ್ ಅಪಶಿಷ್ಟ ಯಾ ಪ್ಲಾಸ್ಟಿಕ್ ವೇಸ್ಟ್ ಕಾ ಭೀ ಸಹೀ ತರೀಕೆ ಸೇ ನಿಪಟಾನ್ ಕಿಯಾ ಜಾ ರಹಾ ಹೋ. ಮತಲಬ್ ಇಸ್ಕೆ ತಹತ್ ಸರ್ಕಾರ ಠೋಸ್ ಔರ್ ತರಲ್ ಅಪಶಿಷ್ಟ ಪ್ರಬಂಧನ್ ಯಾನಿ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪರ್ ಭೀ ಜೋರ್ ದೇ ರಹೀ ಹೈ. ಮುಜೆ ಯಹ ಬತಾತೆ ಹುವೆ ಪ್ರಸನ್ನತಾ ಹೋ ರಹೀ ಹೈ ಕಿ ಇಸ್ ದೂಸರೆ ಚರಣ ಮೇ 31 ಮಾರ್ಚ್ 2026 ತಕ್ ಹಮಾರೆ 5 ಲಾಖ್ ಸೇ ಭೀ ಜ್ಯಾದಾ ಗಾಂವ್ ODF ಪ್ಲಸ್ ಮಾಡೆಲ್ ಘೋಷಿತ ಕಿಯೆ ಜಾ ಚುಕೆ ಹೈ ಔರ್ ಯಹ ಕಾಮ ಆಪ್ ಸಭೀ ಕೆ ರಾಜ್ಯೋ ಮೇ ಅಭೀ ಭೀ ಜೋರ್ ಶೋರ್ ಸೇ ಜಾರಿ ಹೈ. ಐಸೆ ಹೀ ಸ್ವಚ್ಛ ಸುಜಲ್ ಗಾಂವ್ ಏಕ್ ಐಸಾ ಗಾಂವ್ ಹೋತಾ ಹೈ ಜಹಾಂ ಸಾಫ್ ಪೇಯಜಲ್ ಕಿ ವ್ಯವಸ್ಥಾ ಹೋ ಔರ್ ಹರ್ ಪರಿವಾರ ಕೆ ಪಾಸ್ ಬೆಹತರ್ ಸ್ವಚ್ಛತಾ ಕಿ ಭೀ ಸುವಿಧಾ ಹೋ ಯಾನಿ ವಹ ಏಕ್ ODF ಪ್ಲಸ್ ಮಾಡೆಲ್ ಗಾಂವ್ ಭೀ ಘೋಷಿತ ಕಿಯಾ ಜಾ ಚುಕಾ ಹೋ. ಸಾಥಿಯೋ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೇವಲ ಏಕ್ ಸರ್ಕಾರಿ ಯೋಜನಾ ನಹೀ, ಯಹ ಏಕ್ ಜನ್ ಆಂದೋಲನ್ ಹೈ ಜಿಸ್ಮೇ ಸರ್ಕಾರ ಕೆ ಸಾಥ್ ಸಾಥ್ ಆಪ್ ಸಭೀ ಕಿ ಜನ್ ಭಾಗೀದಾರಿ ಬಹುತ್ ಅವಶ್ಯಕ ಹೈ. ಇಸ್ ಅಭಿಯಾನ್ ಕೆ ಅಂತರ್ಗತ ಬನ್ ರಹೀ ಸುವಿಧಾಓ, ಶೌಚಾಲಯೋ, ಕಚರಾ ಪ್ರಬಂಧನ್ ಕೆ ಕೇಂದ್ರ, ಪ್ಲಾಸ್ಟಿಕ್ ವೇಸ್ಟ್ ಯೂನಿಟ್ ಇತ್ಯಾದಿ ಕೆ ರಖ ರಖಾವ್ ಔರ್ ಇನ್ಕೋ ಸುಚಾರೂ ರೂಪ ಸೇ ಚಲಾನೆ ಮೇ ರಾಜ್ಯೋ, ಜಿಲ್ಲೋ, ಗಾಂವ್ ಕಿ ಹಮ್ ಸಬ್ಕಿ ಅಹಮ್ ಭೂಮಿಕಾ ಹೈ. ಇಸ್ ಭೂಮಿಕಾ ಕೋ ಭೀ ಆಪ್ ಸಭೀ ಕೋ ಪೂರೆ ಮನ್ ಸೇ ನಿಭಾನಾ ಹೈ ಔರ್ ಹಾಂ, ಆಪ್ಸೆ ಅನುರೋಧ ಹೈ ಕಿ ಅಪ್ನೆ ಗಾಂವ್, ಬ್ಲಾಕ್, ಜಿಲ್ಲೆ ಕೆ ಬಚ್ಚೋ ಕೋ, ಯುವಾಓ ಕೋ ಭೀ ಸ್ವಚ್ಛತಾ ಕೆ ವಿಷಯ ಕೆ ಪ್ರತಿ ಜಾಗರೂಕ ಬನಾಯೆ, ಉನ್ಕೋ ಇಸ್ ಅಭಿಯಾನ್ ಕೆ ಅಂತರ್ಗತ ಬನಿ ವ್ಯವಸ್ಥಾಯೆ ದಿಖಾಯೆ ಜಿಸ್ಸೆ ಭವಿಷ್ಯ ಮೇ ವೇ ಭೀ ಆಗೆ ಬಢಕರ್ ಸ್ವಚ್ಛತಾ ಕಾ ದೀಪ ಪ್ರಜ್ವಲಿತ ರಖೆ. ತೋ ಆಯೆ ಹಮ್ ಸಬ್ ಮಿಲ್ಕರ್ ಯೇ ಸಂಕಲ್ಪ ಲೇ, ಹಮ್ ರಾಷ್ಟ್ರ ಪ್ರಥಮ್ ಸದೈವ್ ಪ್ರಥಮ್ ಕಿ ಭಾವನಾ ಸೇ ಹರ್ ಕಾಮ ಕರೆಂಗೆ. ಹಮ್ ಸ್ವಚ್ಛ ಭಾರತ್ ವಿಕಸಿತ ಭಾರತ್ ಕೆ ಲಕ್ಷ್ಯ ಮೇ ಅಪ್ನಾ ಭರ್ಪೂರ್ ಸಹಯೋಗ ಕರೆಂಗೆ. ನಾ ಹಮ್ ಕಚರಾ ಫೈಲಾಯೆಂಗೆ, ನಾ ದೂಸರೋ ಕೋ ಫೈಲಾನೆ ದೇಂಗೆ. ಹಮ್ ಅಪ್ನೆ ಗಾಂವ್ ಕೋ ODF ಪ್ಲಸ್ ಮಾಡೆಲ್ ಗಾಂವ್ ಬನಾಯೆಂಗೆ ಔರ್ ಜೋ ಗಾಂವ್ ODF ಪ್ಲಸ್ ಮಾಡೆಲ್ ಬನ್ ಚುಕೆ ಹೈ ಉನ್ಕಿ ವ್ಯವಸ್ಥಾಓ ಕೋ ಸುಚಾರೂ ರಖನೆ ಮೇ ಸಹಯೋಗ ದೇಂಗೆ. ಇಸೀ ಸಂದೇಶ ಕೆ ಸಾಥ್ ಮೇ ಐಶ್ವರ್ಯಾ ಸಿಂಗ್ ಆಪ್ಸೆ ವಿದಾ ಲೇತಿ ಹೂ. ಸ್ವಚ್ಛ ರಹಿಯೆ, ಸ್ವಸ್ಥ ರಹಿಯೆ ಔರ್ ಜುಡೆ ರಹಿಯೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೆ ಇಸ್ ಜನ್ ಆಂದೋಲನ್ ಸೇ. ಧನ್ಯವಾದ. ಜೈ ಹಿಂದ್.
1: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತೇವೆ.
0: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನ ತಿಳಿಸ್ಲಾ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸುಚಿಕಾ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕಾ 3 ಜನ ಫೇಮಸ್ ಆಗಿದ್ದೇವೆ.
1: ಹೌದಾ, ಹೇಗೆ?
0: ಬೇರೆ ಬೇರೆ ಗ್ರಾಮಗಳಲ್ಲಿ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಾ ಇದ್ದಾರೆ.
1: ಹೌದಾ, ಎಲ್ಲಿ?
0: ನಡಿ, ನಿನಗೆ ರಾಮಾಪುರ ಗ್ರಾಮದ ಕಥೆಯನ್ನ ಹೇಳ್ತೇನೆ. ಅಲ್ಲಿ ನಾಟಕ ರೂಪದಲ್ಲಿ ಏನು ಪ್ರಸ್ತುತಗೊಳಿಸುತ್ತಿದೆ ಎನ್ನುವುದನ್ನು ತಿಳಿಸುತ್ತೇನೆ. ಅಲ್ಲೊಂದು ನಾಟಕ ನಡೀತಾ ಇದೆ, ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.
1: ದೂಷಿಕಾನಾ ಇಲ್ಲ ಪ್ರದೂಷಿಕಾನಾ?
0: ಸರಿಯಾಗಿಯೇ ಇದೆಯಲ್ಲೋ ಸುಜಲ್, ಪ್ರದೂಷಿಕಾ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡ್ತಾಳೆ, ಆದ್ರೆ ದೂಷಿಕಾ ಅವ್ಯಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನೂ ಮಾಡ್ತಾಳೆ. ಇನ್ನು ಮುಂದೆ ನಾವು ಕೂಡ ಅವಳನ್ನ ದೂಷಿಕಾ ಎಂದೇ ಕರೆಯೋಣ.
1: ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಮಾಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರದೂಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆಯೇ ಸುಜಲಕುಮಾರ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ನಾವೀಗ ಆಲಿಸೋಣ ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ ನಾನು ದೂಷಿಕ. ಹಳ್ಳಿಗಳ ಚರಂಡಿಗಳಿಂದ, ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ, ಕೆಲವೊಮ್ಮೆ ಗಾಳಿಯಲ್ಲಿ, ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಎಂತಹ ಸ್ಥಳಗಳಲ್ಲೇ? ಯಾರು ಇದನ್ನು ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರು? ಅವರನ್ನು ಅತಿ ಶೀಘ್ರದಲ್ಲೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು. ಒಡೆದ ಟ್ಯಾಂಕು ನನ್ನ ವಾಸಸ್ಥಳ, ಕೊಳಕು ಶೌಚಾಲಯಗಳೇ ನನ್ನ ಗುಹೆ. ನನ್ನ ಕೆಲಸ ಎಲ್ಲರನ್ನೂ ರೋಗಿಗಳನ್ನಾಗಿ ಮಾಡುವುದು.

ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಗಾಗ್ಬಿಟ್ಟಿದೆ. ವಿಮಲಾ, ನಮ್ಮ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡೋದ್ಗಿಂತ ಹೊಲಗಳಿಗೆ ಹೋಗೋದೇ ಸುಖ ಅನ್ಸ್ಬಿಟ್ಟಿದೆ. ಛೇ ಛೇ ಛೇ ಛೇ ಛೇ ಛೇ.

0: ತಿಂಗಳು ನಾಲ್ಕು ಮಕ್ಕಳು ಅಸ್ವಸ್ಥರಾದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಇದಕ್ಕೊಂದು ಉಪಾಯ ಹುಡುಕಿ. ಇನ್ನು ಕಾಡುಗಳತ್ತ ತೆರಳುವುದು ಈಗ ಅಷ್ಟು ಸುರಕ್ಷಿತವಾಗಿಲ್ಲ, ಅಲ್ಲಿ ಹಾವು ಮತ್ತು ಕೀಟಗಳ ಹಾವಳಿ.
1: ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬರ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದೇ ಇಲ್ಲ. ಹೀಗೆ ಇರು, ನೀವೀಗ ತೋರಿತಿರುವಂತ ಲಕ್ಷಣ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳು ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬಿಡಬೇಕಾಗಿದೆ.

0: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯವಾಕ್ಯದೊಂದಿಗೆ ಬರುವವನೇ ಸುಜಲಕುಮಾರ್. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ. ಜಯ ಶ್ರೀರಾಮಣ್ಣ, ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ, ಎಲ್ಲರೂ ಇಷ್ಟೇಕೆ ದುಃಖ ಭರಿತರಾಗಿದ್ದಾರೆ ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ ಯಾಕೆ? ಏನ್ ಸಮಾಚಾರ ಅಣ್ಣ?
1: ಬಹುಶಃ ಇವನ್ಗೆ ಏನು ತಿಳಿದಿಲ್ಲ ಅಂತ ಕಾಣ್ತಾ ಇದೆ.
2: ಅಕ್ಕ, ನೀವ್ ಹೇಳ್ತಾ ಇರೋದು ಸರಿ, ಅವನಿಗೆ ಏನು ತಿಳಿದಿಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
0: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲಾ ಅರ್ಥವಾಗ್ತಿದೆ. ನಮ್ಮೂರ್ನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
2: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿನ್ನಿಂದ ಏನು ಮಾಡಕ್ಕಾಗೋದಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ನಿನ್ನನ್ನು ನಾನು ಬೆಲೆ ತೆಗೆದುಕೊಳ್ಳುತ್ತೇನೆ, ನೋಡ್ತಾ ಇರು. ತಿಳಿತಾ?
0: ಓಹೋ, ನೀನು ದೂಷಿಕಾನ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೇ ಕಾರುಬಾರ ಅಂತಾಯ್ತು. ನೋಡ್ತಾ ಇರು, ಮುಂದಿನ ಕೆಲವು ದಿನಗಳಲ್ಲಿ ನಾನು ನಿನಗೆ ಏನು ಮಾಡ್ತೀನಿ ಎಂಬುದನ್ನು. ಸುಜಲ್ ಊರಿನಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಾನೆ, ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ. ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆಯ ಗಾರೆಯಲ್ಲ, ರೋಗದ ವಿರುದ್ಧ ಹೋರಾಡುವಂತ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗ ಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ ಅದನ್ನು ಸಂಪೂರ್ಣ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯಕವಾಗಿ ಗಮನ ಹರಿಸಿ. ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಡಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
2: ಹೇ, ಏನು ನಡೆಯುತ್ತಿದೆ ಇಲ್ಲಿ? ಚರಂಡಿಗಳನ್ನು ಜನರು ಹೇಗೆ ಮುಚ್ಚಿದರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನು ಯಾವಾಗ ಕೊಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯಿತು? ಸೊಳ್ಳೆಗಳು ಎಲ್ಲೂ ಹೋದವು? ಓಹೋ, ಈ ಊರಲ್ಲಿ ಏನೋ ನಡೀತಾ ಇದೆ.
0: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ಸ್ವಚ್ಛಿಕಾ.
1: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತ್ತು. ನೋಡಿ, ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿರ್ಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರುವ ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ. ನಾನೇ ಸ್ವಚ್ಛಿಕಾ.
0: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ ಮತ್ತು ಬೀದಿಗಳಲ್ಲಿ ಅಭಿಯಾನ. ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ.

0: ಓಹೋ, ಸ್ವಚ್ಛಿಕಳ ಈ ಒಳಕು ನನ್ನ ಮಾಲಿನ್ಯವನ್ನು ಕೊಡಾಗಿಸುತ್ತಿದೆ. ನನ್ನ ಮಾಲಿನ್ಯದ ನೆರಳು ಬರಬರುತ್ತ ಮರೆಯಾಗುತ್ತಿದೆ. ಸುಜನನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳು ಸ್ವಚ್ಛಗೊಳಿಸಲಾಗಿದೆ, ಯಾರೂ ಶೌಚಕ್ಕೆ ಬಯಲಿಗೆ ಬರುತ್ತಿಲ್ಲ.
1: ಸ್ವಚ್ಛಿಕಾ, ಸುಜಲ್ ಕುಮಾರ್ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ. ಬಯಲು ಶೌಚದಿಂದ ದೂರವಿರಿ,
2: ಬಯಲು ಶೌಚದಿಂದ ದೂರವಿರಿ,
1: ರೋಗಗಳಿಂದ ಮುಕ್ತವಾಗಿರಿ, ಶೌಚಾಲಯಗಳನ್ನು ಸ್ವಚ್ಛವಾಗಿಸಿ,
2: ಶೌಚಾಲಯಗಳನ್ನು ಸ್ವಚ್ಛವಾಗಿಸಿ,
1: ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ,
2: ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
1: ದೂಷಿಕಾಳು ಹೈರಾಣಾಗಿದ್ದಾಳೆ, ಊರ ಹೊರಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
0: ನೀವೆಲ್ಲರೂ ಬದಲಾಗುತ್ತೇವೆಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನು ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡುತ್ತೇನೆ.
1: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು ಹೂವಿನಿಂದ ಶೃಂಗರಿಸುತ್ತಿದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
3: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಾಳನ್ನು ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಬಿಟ್ಟರೆ ಮತ್ತೆ ಅವಳು ಹಿಂತಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
0: ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ? ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ? ಏನೂ ಬದಲಾವಣೆ ಆಗುವುದಿಲ್ಲ.
1: ಬಹಳನೇ ಬದಲಾವಣೆ ಆಗುತ್ತದೆ ದೂಷಿಕಾ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದರೆ ನಿನ್ನ ಕತೆ ಮುಗಿಯಿತು.
3: ಈ ದೂಷಿಕಾ ಮತ್ತೆ ಊರಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿನಿಂದಲೇ ಎಲ್ಲರೂ ಸ್ವಚ್ಛತೆ ಕಾಪಾಡುವುದನ್ನು ಆರಂಭಿಸಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
0: ಕೇವಲ ಮಹಿಳೆಯರಷ್ಟೇ ಈ ಸ್ವಚ್ಛತೆ ಕಾರ್ಯವನ್ನು ಮಾಡುತ್ತಾರಲ್ವೇ, ಪುರುಷರು ಇದಕ್ಕೆ ಯಾಕೆ ಕೈ ಜೋಡಿಸಬೇಕು?
3: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದ್ರೆ ಯಾರಿಗೂ ಹೊರೆಯಾಗೋದಿಲ್ಲ.

0: ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಅಷ್ಟೇ ಮುಖ್ಯ.
1: ಸುಜಲ್, ನೀವೇನ್ ಹೇಳ್ತೀರಿ? ಎಲ್ಲರ ಬಳಿಯೂ ಫಿನಾಯಿಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಅಂದೇನಿಲ್ವಲ್ಲ?
2: ಫಿನಾಯಿಲ್ ಇಲ್ಲವೆಂದರೆ ನಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಾಯವಾಗುತ್ತದೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರುತ್ತದೆ.
1: ಬಯಲಿನಲ್ಲಿ ಮಲವಿಸರ್ಜನೆ ಗಾಳಿ ಹರಿದಾಡ್ತಿರ್ತದೆ, ಹೊಲದಲ್ಲಿ ತಾಜಾತನ ಇರ್ತದೆ. ಈ ಮುಚ್ಚಿದ ಕೋಣೆ ಉಸಿರುಗಟ್ಟುವಿಕೆ ಅನಾರೋಗ್ಯ.
0: ಬಯಲಿನಲ್ಲಿಯ ಮಲವಿಸರ್ಜನೆ ತಾಜಾತನ ತರುವುದಿಲ್ಲ, ಬದಲಾಗಿ ರೋಗಗಳನ್ನು ಹರಡುತ್ತದೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನು ತಂದುಕೊಡುತ್ತದೆ.
2: ನಮ್ಮೆಲ್ಲರಿಗೂ ತಿಳಿದ ದೂಷಿಕಾ, ಇನ್ನು ನಿಮ್ಮಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
1: ಓಹೋ, ನೀವೆಲ್ಲರೂ ಇದೇನ್ ಮಾಡುತ್ತಿದ್ದೀರಿ? ಜನರನ್ನು ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದೀರಾ?
0: ಇಲ್ಲ ದೂಷಿಕಾ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
2: ರಾಮಾಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ. ಇಲ್ಲಿ ಎಲ್ಲಾ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ, ಮಕ್ಕಳು ರೋಗ ಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತರಾಗಿದ್ದಾರೆ. ಇನ್ನು ದೂಷಿಕಾ ಸೋತಿದ್ದಾಳೆ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ. ಸ್ವಚ್ಛ ಭಾರತದ ಕನಸು ಬೀದಿಯಲ್ಲಿ ಸ್ವಚ್ಛತೆಯ ಸೊಗಸು. ಶೌಚಾಲಯದ ಜವಾಬ್ದಾರಿ ಇದು ಪ್ರತಿಯೊಬ್ಬರ ತಯಾರಿ. ಸ್ವಚ್ಛ ಸುಜಲ ಗ್ರಾಮ, ಸುಜಲ ಸ್ವಚ್ಛ ಭಾರತ.
3: ಈ ನಾಟಕ ಖುಷಿ ಕೊಡ್ತಲ್ವಾ? ಸುಚಿಕಾ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಮಾಪುರ ಗ್ರಾಮದಲ್ಲಿ ನಾಟಕ ಮಾಡಿದ್ರಲ್ಲ ಎಂದು ಸಂತೋಷ ಆಗ್ತಿದೆ.
4: ಅಲ್ಲ, ನಮ್ಗನ್ಸ್ತಾ ಇದೆ ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡುತ್ತಿರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು ಎಂಬ ಅನಿಸಿಕೆ ನಮ್ದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕವೂ ತಮ್ಮನ್ನು ತೊಡಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ ನೊಂದಿಗೆ ನಡೆಸಿದ ಮಾತುಕತೆಯನ್ನ ಆಲಿಸುವಂತ ಸಮಯ.
2: ಸ್ವಚ್ಛತಾ ಚಾಂಪಿಯನ್ ಇವರ್ಯಾರು?
4: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ, ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು. ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರು ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನು ಆಯೋಜಿಸುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
5: ನಾನು ನಿಮ್ಮ ಶ್ರೀಧರ್ ಮಾತಾಡುತ್ತಿದ್ದೇನೆ, ಬೂದಿಕಟ್ಟೆ ಗ್ರಾಮ ಪಂಚಾಯತಿ ವತಿಯಿಂದ. ಪ್ರತಿದಿನ ಬೆಳಗ್ಗೆ 7:30 ಮನೆ ಮನೆಗೆ ಸ್ವಚ್ಛತಾ ವಾಹಿನಿ ಕಳಿಸಲಾಗುವುದು. ಸಾರ್ವಜನಿಕರು ತಮ್ಮ ಮನೆಯಿಂದ ಹಸಿ ಕಸ ಒಣಕಸವನ್ನು ಬೇರ್ಪಡಿಸಿ ಸ್ವಚ್ಛತಾ ವಾಹಿನಿಯಲ್ಲಿ ಸಂಗ್ರಹಿಸಲಾಗುವುದು. ಇದೇ ರೀತಿ ಗ್ರಾಮಗಳ ಶಾಲೆ, ಕಾಲೇಜು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರಗಳ, ಸಮುದಾಯ ಭವನಗಳು, ನೀರಿನ ಸ್ಥಾವರಗಳ ಬಳಿ ವಾರಕ್ಕೊಮ್ಮೆ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಚ್ಛತೆ ಮಾಡಲಾಗುವುದು. ಹಾಗೂ ಗ್ರಾಮ ಪಂಚಾಯತಿಯಿಂದ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ, ಶಿವಶಕ್ತಿ ಸಂಘ ಸಂಸ್ಥೆಗಳಿಗೆ ಹಾಗಾಗ ನೈರ್ಮಲ್ಯ, ಸ್ವಚ್ಛತೆ, ಆರೋಗ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು.
2: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನ್ನರಾಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
4: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಅನಿಸುತ್ತಿದೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು ಮತ್ತು ಇಲ್ಲಿ ಬಾಳೆಹಣ್ಣು ಸಿಪ್ಪೆಯನ್ನು ಎಸೆಯಬೇಡಿ, ಡಸ್ಟ್ಬಿನ್ ಅಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳ ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತವೆ.
2: ಸ್ವಚ್ಛಿಕಾ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕೊಳಕು ಕಂಡಿತೆಂದರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
4: ಏನು, ನೀನು ಹಳ್ಳಿಯ ಶಾಲೆಯಲ್ಲಿ ಓದಿದ್ಯಾ?
2: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಗಳಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರೆಯಲಿದೆ.
4: ಹೌದು ಸುಜಲ್, ಈಗ ಗ್ರಾಮದಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡ್ತಾ ಇದೆ.
2: ಆಯ್ತು ಸ್ವಚ್ಛಿಕಾ, ಈ ಸಮುದಾಯ ನೇತೃತ್ವದ ಉಪಕ್ರಮ ಎಂದರೇನು?
4: ತಗೋಪ್ಪ, ಎಲ್ಲಾ ರಾಮಾಯಣದ

0: ಕಥೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತಿದೀಯಲ್ಲ.
1: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತಾಡ್ತಿದೀಯೋ ಇಲ್ಲ ಸಮುದಾಯದ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸುತ್ತಿದೆಯೋ?
0: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸ್ ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರ್ತಾರೆ, ತಾವೇ ಪರಿಶ್ರಮ ಮಾಡ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಕೂಡ ಮಾಡ್ತಾರೆ.
1: ಓ, ನೀನು ಹೇಳುವ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸುತ್ತಿದ್ದಾರೆ?
0: ಹೌದಪ್ಪ ಅಣ್ಣ, ಅವಾಗ್ಲಿಂದ ನಾನೇನು ವಿದೇಶಿ ಭಾಷೆಯಲ್ಲಿ ಮಾತಾಡ್ತಾ ಇದ್ನ. ಇದರಲ್ಲಿ ನಿಮ್ ಸರ್ಕಾರ ಸಮುದಾಯದ ಸಹಕಾರನೂ ಇರುತ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡೋದಿಲ್ಲ.
1: ಅಂದರೆ ನೀನು ಹೇಳುವ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ಆಧಾರಿತವಾಗಿದೆ.
0: ಹಾಗೆ ನೋಡಿದ್ರೆ ನೀನ್ ದೊಡ್ಡ ಬುದ್ಧಿವಂತನಂತೆ ಕಾಣಿಸ್ಕೊಂತ ಇದೀಯ, ಆದ್ರೆ ಈಗ ನಿನಗೆ ಸರಿಯಾದ ಬುದ್ಧಿ ಬಂತು ನೋಡು. ಹೌದು, ನೀನು ಸರಿಯಾಗಿ ತಿಳಿದುಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ ಎಲ್ಲರ ಜವಾಬ್ದಾರಿ ಇರುತ್ತದೆ.
1: ಆದರೆ ಸುಚಿಕ, ಈ ಸಮುದಾಯ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡುತ್ತದೆ? ಅಂದರೆ ಏನಾದರೂ ಪದ್ಧತಿ ಇರಲೇಬೇಕಲ್ವಾ?
0: ಅಲ್ಲೋ ಅಣ್ಣ, ನಿಮ್ಗೆ ಬುದ್ಧಿ ಇದೆಯಾ? ನೋಡಿಲ್ಲಿ, ಗ್ರಾಮ ಮಟ್ಟದಲ್ಲಿ ಸ್ವಚ್ಛತಾ ಸಮಿತಿಗಳನ್ನ ರಚಿಸಲಾಗುತ್ತಿದೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತಿದೆ.
1: ಆಯ್ತು ಬಿಡು, ಈಗ ತಿಳಿಯಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರುತ್ತಾರೆ.
0: ಸರಿಯಾಗಿ ಹೇಳಿದೆ ನೋಡು ಸುಜಲ್, ಈಗ ನೀನು ಬುದ್ಧಿಯ ದೀಪ ಹತ್ತಿತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ, ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತ ಕಾಮಗಾರಿಕೆಗಳ ನಿರ್ವಹಣೆ ಮಾಡುತ್ತದೆ.
1: ಆಯ್ತೇಳು, ಎಲ್ಲಾ ತಿಳಿಯಿತು. ನಾನು ಹೇಳಲ, ಈಗ ನಾಟಕದಲ್ಲಿ ಪಾತ್ರ ವಹಿಸಿದ್ದ ರಾಮಕ್ಕ ಸಹ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
0: ಎಲ್ಲಾ ತಿಳಿತೇಳು, ಹೀಗಾಗಿಯೇ ನಿನಗೆ ಇಷ್ಟೆಲ್ಲಾ ತಿಳಿದಿದ್ದು.
1: ನಾವೀಗ ಕೇಳುಗರ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರಶ್ನಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದೆವು. ಕೇಳುಗರಿಗೆ ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
0: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ಗಳು ಬಂದಿವೆಯೇ?
1: ಬಂದಿವೆ ಸ್ವಚಿಕಾ, ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತ ಕೇಳುಗರಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲ ಸ್ಲೋಗನ್ ಓದುತ್ತೇನೆ ಕೇಳು.
2: ಸ್ವಚ್ಛ ನೀರು ಸುಂದರ ಹಳ್ಳಿ, ರೇಡಿಯೋ ಹೇಳುತ್ತದೆ ಆರೋಗ್ಯದಲ್ಲಿ. ಹಳ್ಳಿಯ ನೈರ್ಮಲ್ಯದ ಕತೆ ಕೇಳಿ ರೇಡಿಯೋ ಮುಖಾಂತರ ಜಾಗೃತರಾಗಿ ಬಾಳ. ಶುದ್ಧ ಕುಡಿಯುವ ನೀರು ಎಲ್ಲರ ಹಕ್ಕು, ಸ್ವಚ್ಛತೆಯೇ ಗ್ರಾಮದ ನಿಜವಾದ ಉಸ್ತಿಲು. ಹನಿ ಹನಿ ನೀರನ್ನು ಉಳಿಸೋಣ, ಸ್ವಚ್ಛ ಹಳ್ಳಗಳನ್ನು ನಿರ್ಮಿಸೋಣ.
0: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇವೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು, ಧನ್ಯವಾದ.
1: ಆರ್ಒಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯಾಸವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ, ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತಲೇ ಇದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ಒಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಇದು ಬಹುಮುಖ್ಯ. ಆದರೆ ಆರ್ಒದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
0: ಕೇಳುಗರೆ, ಆರ್ಒದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತಿದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ ಗಳನ್ನು ತೆಗೆದು ಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ, ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ, ಆರ್ಒಯಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗಗಳನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
1: ನಾವಿನ್ನು ಹೊರಡುವ ಸಮಯವಾಯಿತು, ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೀಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
0: ಮನೆ ಮನೆ ಗಂಗೆ ಯೋಜನೆಯ ಪ್ರಗತಿ ಈ ವಿಷಯ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸವಿವರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಬರ್ತೇವೆ.
1: ಜಲ್ ಜೀವನ್ ಮಿಷನ್ ನಲ್ಲಿ ಜಲ ಉತ್ಸವ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನು ಹೊತ್ತು ತರುತ್ತೇವೆ. ಜಲ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
0: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳಲ್ಲಿ ಶುಚಿತ್ವವನ್ನು ಕಾಪಾಡಿ. ಎಲ್ಲಾ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದ ಇರಿ, ಸಂತೋಷವಾಗಿರಿ. ನಮ್ಮ ದೇಶವನ್ನು ಸ್ವಚ್ಛ ಭಾರತ ಸುಂದರ ಭಾರತವನ್ನಾಗಿ ಮಾಡಿ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ.
0: ಅಲ್ಲಿಯವರೆಗೆ ಈಗ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ ಎಫ್ಎಂ ನಲ್ಲಿ. ಇನ್ನು ಸ್ವಚಿಕಾ ಹಾಗೂ ಸುಜಲ್ಗೆ ಹೊರಡಲು ಅನುಮತಿ ಕೊಡಿ. ನಮಸ್ಕಾರ.

ಶಿಶುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: பண்ணி.
1: பிஎம் ஜெய் அப் கரீபோ கி ஜெய் பண் கயி ஹை.
2: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
3: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
4: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಪುದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
5: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
4: ಪ್ರತಿಯೊಂದು ಬೀದಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
5: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
4: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
5: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
4: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
5: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
4: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
5: ಮತ್ತು ನಾನು ಸುಜಲ್ ಕುಮಾರ್.
4: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
5: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ, ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
4: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014 ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019 ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019 ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
5: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
4: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
5: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
4: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
5: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ, ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
4: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ.
6: ನಮಸ್ಕಾರ, ಮೇಯರ್ ಸಿ ಆರ್ ಪಾಟೀಲ್, ಕೇಂದ್ರೀಯ ಮಂತ್ರಿ ಜಲ್ ಶಕ್ತಿ ಮಂತ್ರಾಲಯ. ಆಜ್ ಮೇ ಆಪ್ಸೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮಕ್ಕೆ ಮಾಧ್ಯಮ ಸೆ ಜುಡ್ಕರ್ ಬಹುತ್ ಪ್ರಸನ್ನ ಹೂಂ. प्रधानमंत्री श्री नरेंद्र मोदी साहब का सपना है हर घर जल हर गांव स्वच्छ। इस सपनों को साकार करने के लिए जल जीवन मिशन और स्वच्छ भारत मिशन ग्रामीण से गांव गांव में क्रांतिकारी बदलाव आया है। आज देश के करोड़ों ग्रामीण परिवारों को नल से जल मिल रहा है। महिलाएं अब पानी के लिए दूर नहीं जाती, बच्चे स्कूलों में साफ पानी पीते हैं और गांव में भी बीमारियां कम हो रही है। स्वच्छ भारत मिशन ने खुले में शौच से मुक्ति दिलाई, शौचालय निर्माण को जन आंदोलन बनाया और अब हम ठोस एवं तरल अपशिष्ट प्रबंधन पर जोर दे रहे हैं ताकि गांव पूरी तरह स्वच्छ और स्वस्थ बने। यह सिर्फ सरकारी योजना नहीं, यह जन आंदोलन बन चुका है, लेकिन यह यात्रा अभी अधूरी है। हमें मिलकर यह सुनिश्चित करना है कि हर गांव में जल स्रोत टिकाऊ हो, हर घर में पानी की गुणवत्ता बनी रहे, हर घर में शौचालय का सही उपयोग हो। मैं आप सभी को आग्रह करता हूं कि आइए हम सब मिलकर स्वच्छ और सुजल गांव के इस संकल्प को और मजबूत करें। अपने दोस्तों और पड़ोसियों को भी इस अभियान से जोड़े, रेडियो कार्यक्रम सुने, अपनी कहानियां साझा करें और दूसरों को प्रेरित करें। स्वच्छ सुजल गांव प्रधानमंत्री जी के विकसित भारत के अपने सपने को साकार करने के लिए इस दिशा में एक महत्वपूर्ण कदम है और 140 करोड़ देशवासियों द्वारा एक साथ बढ़ाया गया हर एक कदम देश को बहुत आगे ले जाएगा, ये मुझे विश्वास है। आप सबका बहुत बहुत धन्यवाद। जय हिंद।
4: भारत सरकार जलशक्ति

0: ಸಚಿವಾಲಯದ ಕೇಂದ್ರ ಸಚಿವರಾದ ಶ್ರೀ ಸಿಆರ್ ಪಾಟೇಲ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ದೇಶದ ಪ್ರತಿಯೊಂದು ಹಳ್ಳಿ ಮತ್ತು ಮನೆಯ ಬೈಲಿನಲ್ಲಿ ಮಲ ವಿಸರ್ಜನೆ ಮಾಡಿದ್ದಾಗ, ಒಣ ಮತ್ತು ಹಸಿ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿದಾಗ, ಹಸುವಿನ ಸಗಣಿ ಬಳಸಿದಾಗ ಮತ್ತು ನಲ್ಲಿ ನೀರನ್ನು ಚೆನ್ನಾಗಿ ಬಳಸಿದಾಗ ಮಾತ್ರ ಸ್ವಚ್ಛತೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ.
1: ನೀವು ಹೇಳಿದ್ದು ಸರಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕಾಗಿ ನಿರ್ಮಿಸಲಾದ ರಚನೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಎಲ್ಲಾ ಗ್ರಾಮಸ್ಥರು ತೆಗೆದುಕೊಳ್ಳುವವರೆಗೆ ನಮ್ಮ ಗೆಲುವು ಅಪೂರ್ಣವಾಗಿರುತ್ತದೆ. ನಾವು ಒಟ್ಟಿಗೆ ಇದ್ದು ಒಟ್ಟಿಗೆ ಕೆಲಸ ಮಾಡಿದರೆ ಇದು ಸಾಧ್ಯವಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ನಿಯಂತ್ರಣವನ್ನು ಕೈಹಿಡಿದು ನಾವು ಗೆಲ್ಲಿಸುತ್ತೇವೆ.

0: ಯಾರಿದು?
1: ನಾವ್ ಹೇಳ್ತಿರೋದು ಅವಳಗ್ ಸ್ವಲ್ಪ ತೊಂದರೆ ಆಗ್ತಿದೆ, ಅದಕ್ಕೆ ಅವಳು ನಗ್ತಾ ಇದ್ದಾಳೆ.
0: ಅದು ತುಂಬಾ ಭಯಾನಕ ನಗು, ಅದು ಯಾರೆಂದು ನನಗೆ ತಿಳಿದಿಲ್ಲ, ಹೋಗಿ ಕೇಳೋಣ.
1: ಹ್ಮ್, ನೀನ್ ಯಾರು?
2: ನಾನ್ ಯಾರು? ನಾನು ಪ್ರದೂಷಿಕ, ನೀನು ನನ್ನನ್ನು ಪಲುಷಿನಿಕ ಎಂದು ಕರೆಯಬಹುದು.
0: ಪ್ರದೂಷಿಕ ಪಲುಷಿನಿಕ,
1: ಈ ಹೆಸರು ಹೇಗ್ ಬಂದು? ಅಂತ ಹೆಸರೇ ಇಲ್ವಲ್ಲ.
0: ಖಂಡಿತ, ಯಾರಿಗಾದ್ರೂ ಅಂತಹ ಹೆಸರಿದೆಯೇ?
1: ಅಂದ ಹಾಗೆ ನೀವು ಎಲ್ಲಿಂದ ಬಂದವರು? ನೀವು ಎಲ್ಲಿ ವಾಸವಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ? ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ.
2: ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸಹೋದರ. ನಾನು ಎಲ್ಲಿಂದ ಬಂದಿದ್ದೇನೆ ನೀವೇ ಕಂಡುಕೊಳ್ಳುವಿರಿ. ನಾನು ಎಲ್ಲಿ ವಾಸಿಸುತ್ತಿದ್ದೇನೆ ಎಂಬುದರ ಬಗ್ಗೆ ನಾನು ಎಲ್ಲೆಡೆ ಇದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ.
1: ಓಹೋ, ನೀನೊಬ್ಬ ಮಾಯವಾದಿ ಎಂದು ತೋರುತ್ತದೆ. ಮಾನವರು ಸಹ ಈಗ ಬದುಕೋದಿಲ್ಲ.
2: ನಾನು ಮಾಲಿನ್ಯಕಾರಕಗಳು ಅಂದ್ರೆ ಮಾಲಿನ್ಯವನ್ನು ಹರಡುವವರು. ನಾನು ಭ್ರಮೆಯೂ ಅಲ್ಲ, ಭ್ರಮೆನೂ ಅಲ್ಲ, ನೆರಡೂ ಅಲ್ಲ. ಆದರೆ ನನ್ನ ನೆರಡು ಎಲ್ಲೆಡೆ ಇದೆ. ನಾನು ಕಸದ ರಾಶಿಗಳು, ಕೊಳಕು ಚರಂಡಿಗಳು, ಹೊರಗಡೆ ಮೋಡಗಳು, ಕೊಳಕು
3: ನೀರು
2: ಹೊಗೆಯ ಮೋಡಗಳು ಮತ್ತು ಕೊಳಕು ನೀರಿನ ಅನಿಲಲ್ಲಿ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳು ಹರಡುವುದೇ ನನ್ನ ಕೆಲಸ. ಅದು ನಾನು. ಹೌದು, ನಾನು ಮಾಲಿನ್ಯಕಾರಕಗಳು. ನಾನು ಸ್ವಚ್ಛ ಮಾಲಿನ್ಯವನ್ನು ಹರಡುವುದೇ? ಓಹೋ, ಇಲ್ಲ, ನೀನು ಹೋಗು, ನಿನಗೆ ಇಲ್ಲಿ ಯಾವುದೇ ಕೆಲಸವಿಲ್ಲ.
1: ನಾವು ಇಲ್ಲಿ ಶುದ್ಧ ಪರಿಸರ ಮತ್ತು ಶುದ್ಧ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇವೆ, ಮಾಲಿನ್ಯವನ್ನಲ್ಲ. ನಾವು ಮಾಲಿನ್ಯವನ್ನು ತೊಡೆದು ಹಾಕಬೇಕು.
2: ಮೂರ್ಖ, ಮಾಲಿನ್ಯ ಎಷ್ಟು ಕೆಟ್ಟದಾಗಿ ಹರಡಿದೆ ಎಂದರೆ ಅದನ್ನು ನಿರ್ಮೂಲನೆ ಮಾಡುವ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನ.
1: ಹಾ, ಸುಮ್ಮನಿರು, ನಾವು ಸ್ವಚ್ಛತಾ ಅಭಿಯಾನದ ರಾಯಭಾರಿಗಳು.
2: ಸಂಗ್ರಹವಾಗಿರುವ ಎಲ್ಲಾ ಕೊಳಕು ಮತ್ತು ಮಾಲಿನ್ಯವನ್ನು ನಾವು ತೊಡೆದು ಹಾಕಲಿದ್ದೇವೆ.
1: ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ.
2: ನಾವು ಇದನ್ನು ನಿರ್ಧರಿಸಿದ ನಂತರ ನಿಮ್ಮಲ್ಲಿ ಒಬ್ಬರಲ್ಲ, ಸಾವಿರದ ಜನರು ಸಹ ನಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಸರಿ ಸರಿ, ತುಂಬಾ ಹೆಮ್ಮೆ. ದೊಡ್ಡ ಮಾಲಿನ್ಯದ ಬಗ್ಗೆ ಮರೆತು ಬಿಡಿ. ನೀವು ಹಳ್ಳಿಯಲ್ಲಿರುವ ಕೊಳೆಯನ್ನು ಒಂದು ಸಣ್ಣ ಕಡದಿಂದ ತೊಡೆದು ಹಾಕಲು ಸಾಧ್ಯವಿಲ್ಲ.
1: ನಿಮಗೆ ಕೆಲವು ಗಂಭೀರ ಗೊಂದಲಗಳಿವೆ ಎಂದು ತೋರುತ್ತದೆ.
0: ಮೇಡಮ್, ನಮ್ಮ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ. ಆದ್ರೆ ನಿಮಗೆ ಅರ್ಥವಾಗಿದೆಯೇ?
1: ಜನರು ಕೊಳೆಯ ಹಾನಿ ಮತ್ತು ಸ್ವಚ್ಛತೆಯ ಪ್ರಯೋಜನಗಳನ್ನು ಕಲಿತಿದ್ದಾರೆ.
0: ಒಂದು ಅಥವಾ ಎರಡು ಅಲ್ಲ, ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛತೆಯ ಧ್ವಜವು ಎತ್ತರಕ್ಕೆ ಹಾರುತ್ತಿದೆ. ಸ್ವಚ್ಛ ಗ್ರಾಮದ ಧ್ವಜವು ಕೂಡ ಎತ್ತರಕ್ಕೆ ಹಾರುತ್ತಿದೆ. ನೂರಾರು ಹಳ್ಳಿಗಳನ್ನ ಬಯಲು ಶೌಚ ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ.
2: ತುಂಬೆ ಹರಿಯುವ ಚರಂಡಿಗಳು, ಎಲ್ಲೆಡೆ ಹರಡಿರುವ ಕಸ, ಬೆಳಗ್ಗೆ ಮತ್ತು ಸಂಜೆ ತೆರೆದ ಸ್ಥಳಗಳಲ್ಲಿ ಮಲವಿಸರ್ಜನೆ ಮಾಡುವ ಜನರು ಮತ್ತು ಪಾನ್ ಗುಟ್ಕಾ ತಿಂದ ನಂತರ ಎಲ್ಲೆಡೆ ಉಗುಳುವ ಜನರು ಇರುವ ಗ್ರಾಮಗಳಲ್ಲಿ ನೀವು ಕೊಳೆಯನ್ನು ಹೇಗೆ ತೆಗೆದುಹಾಕುತ್ತೀರಿ? ಕೊಳಕಿನ ಸಾಮ್ರಾಜ್ಯವನ್ನು ನೀವು ಹೇಗೆ ತೆಗೆದುಹಾಕುತ್ತೀರಿ ಹೇಳಿ.
0: ಎಚ್ಚರಿಕೆಯಿಂದ ಆಲಿಸಿ. ದೇಶದ ಪ್ರತಿಯೊಂದು ಹಳ್ಳಿಯು ಸ್ವಚ್ಛ ಗ್ರಾಮವಾಗುತ್ತಿದೆ. ಇದು ಮಾತ್ರವಲ್ಲ, ಇದು ನಡೆಯುತ್ತಿರುವ ಪ್ರತಿಯೊಂದು ಹಳ್ಳಿಯು ಇದನ್ನು ಪ್ರಚಾರ ಮಾಡುತ್ತಿದೆ.
1: ಸ್ವಚ್ಛತೆ ಮತ್ತು ಸುಜಲ ಸಂದೇಶವು ಪ್ರತಿಯೊಂದು ಹಳ್ಳಿಯಲ್ಲೂ ಹರಡುತ್ತಿದೆ. ಶೀಘ್ರದಲ್ಲೇ ನಾವು ಮಾಲಿನ್ಯದ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ಎಂದು ನೀವು ನೋಡುತ್ತೀರಿ.
0: ನಾವು ಸ್ವಚ್ಛವಾಗಿರಬೇಕು, ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ.
1: ಕೆಲವು ಸ್ಥಳಗಳಲ್ಲಿ ಕೊಳಕು ಬಹಳಷ್ಟು ಹರಡಿದೆ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಸ್ವಚ್ಛವಾಗಿರಬೇಕು ಎಂದು ನಾವು ನಿರ್ಧರಿಸಿದ್ದೇವೆ.
0: ಮತ್ತು ಇದರ ನಂತರವೂ ನೀವು ಇನ್ನೂ ಆಗಿ ಭಾವಿಸಿದರೆ ನೀವು ನಿಮ್ಮ ತಂತ್ರಗಳನ್ನ ಪ್ರಯತ್ನಿಸಬಹುದು.
1: ಪ್ರದೂಷಿಕ, ನೀವು ಬಯಸುವ ಯಾವುದೇ ಪಿತೂರಿಯನ್ನು ರೂಪಿಸಿ. ನಮ್ಮ ಹಳ್ಳಿಯ ಜನರು ನಿಮ್ಮ ತಂತ್ರಗಳಿಗೆ ಬಲಿಯಾಗುವುದಿಲ್ಲ.
2: ನಿಮ್ಮ ಜನಾಂಗವು ಎಷ್ಟು ಕಾಲ ಇರುತ್ತದೆ ಎಂದು ಕಾಲವೇ ಹೇಳುತ್ತದೆ. ಯಾರೂ ನನ್ನ ದಾಳಿಯಿಂದ ತಪ್ಪಿಸಿಕೊಂಡಿಲ್ಲ. ನೀವು ನನಗೆ ಸವಾಲು ಹಾಕಿದರೆ ನೀವು ತುಂಬಾ ತೊಂದರೆಯನ್ನು ಸಿಲುಕುತ್ತೀರಿ.
0: ನಾವು ಅನೇಕ ಹಿನ್ನಡೆಗಳನ್ನು ಎದುರಿಸುತ್ತಿದ್ದೇವೆ, ಈಗ ನಾವು ಬಿಟ್ಟು ಕೊಡುವುದಿಲ್ಲ.
1: ನಾನು ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ ನಾನು ನಿಲ್ಲುವುದಿಲ್ಲ.
2: ನೀವು ಶುದ್ಧ ಮತ್ತು ಪರಿಶುದ್ಧರಾಗುವ ಕನಸು ಬಿಟ್ಟು ಬಿಡಿ. ಶುದ್ಧ ನೀರು ನಿಮ್ಮನ್ನು ಕರೆದೊಯ್ಯುತ್ತದೆ. ಓಹ್, ನೀವು ಸಾಯುತ್ತೀರಿ. ಕಸ ಮತ್ತು ಮಾಲಿನ್ಯದಿಂದ ನಾವು ನಿಮ್ಮ ಜೀವನವನ್ನು ತೆಗೆದುಕೊಳ್ಳುತ್ತೇವೆ.
1: ಈಗ ಸುಮ್ಮನಿರಿ, ನಾವು ಒಮ್ಮೆ ಯಶಸ್ವಿಯಾಗದಿದ್ದರೆ ಈ ಬಾರಿ ನೀವು ಖಂಡಿತವಾಗಿಯೂ ಸೋಲುತ್ತೀರಿ.
0: ಎಲ್ಲರೂ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ನಮ್ಮ ಹಳ್ಳಿಗಳನ್ನು ಮತ್ತು ನಮ್ಮ ಮನೆಗಳನ್ನು ಉಳಿಸಬೇಕು.
1: ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ಪ್ರತಿಯೊಂದು ಹಳ್ಳಿಯು ದೇಶದ ಸ್ವಚ್ಛ ಗ್ರಾಮವಾಗುತ್ತದೆ.
0: ಮತ್ತು ನೀವು ಪ್ರತಿಯೊಂದು ಹಳ್ಳಿಯ ಕಥೆಯನ್ನ ಕೇಳುತ್ತೀರಿ?
2: ನಾನು ನೋಡುತ್ತೇನೆ, ನಾನು ಖಂಡಿತವಾಗಿಯೂ ನೋಡುತ್ತೇನೆ. ನನ್ನ ಸಹೋದ್ಯೋಗಿಗಳು ಮತ್ತು ನಾನು ಹೇಳಿದಂತೆ ನಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಅದು ಖುಷಿಯಾಗುತ್ತದೆ. ನಾವು ಕೊಳಕು ಕಸವನ್ನು ಹರಡುತ್ತೇವೆ, ದಬ್ಬಾಳಿಕೆಯನ್ನು ಸೃಷ್ಟಿಸುತ್ತೇವೆ. ನಾವು ಖಂಡಿತವಾಗಿಯೂ ನೋಡುತ್ತೇವೆ. ಅವ್ಯವಸ್ಥೆ ಉಳಿದಿರುವಾಗ ನಾನು ಹೊರಡುತ್ತೇನೆ. ಆದರೆ ನೆನಪಿರಲಿ, ನಾನು ಖಂಡಿತವಾಗಿಯೂ ಹಿಂದಿರುಗುತ್ತೇನೆ.
0: ಓ, ಪ್ರದೋಷಿಕ ಓದ್ಲು, ಸುಜಲ್ ಸಹ ಎಲ್ಲೋ ಹೋಗಿದ್ದಾನೆ. ಈಗ ಕಾರ್ಯಕ್ರಮದ ಕುರಿತು ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುವರಿಗೆ ನೀಡಿದ ಸಂದೇಶವನ್ನು ನಿಮಗೆ ಪ್ರಸ್ತುತಪಡಿಸೋಣ.
3: ಬಂಧುಗಳೇ, ಸಮುದಾಯ ರೇಡಿಯೋ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಮೂಲಕ ದೇಶಾದ್ಯಂತ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಮೂಲಕ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಂದೇಶವನ್ನು ನೇರವಾಗಿ ಹಳ್ಳಿಗಳಿಗೆ ಸ್ಥಳೀಯ ಜನರ ಭಾವನೆ ಮತ್ತು ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಈ ಕೇಂದ್ರಗಳು 10 ವಿಶೇಷ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತಿವೆ. ಸ್ವಚ್ಛ ಸುಜಲ್ ಗಾಂವ್, ಸ್ವಚ್ಛ ಭಾರತ್ ಮಿಷನ್, ಜಲ್ ಜೀವನ್ ಮಿಷನ್ ಎಂದರೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಈ ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು, ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡುಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲ ಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳತ್ತ ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು, ಜನತೆಯಲ್ಲಿ ಬರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
0: ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನ ನೀವು ಕೇಳಿದ್ದೀರಿ. ಸುಜಲ್, ಓ ಸುಜಲ್, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ಪ್ರದೋಷಿಕ ಹೋಗಿದ್ದಾರೆ, ಈಗ ಎಚ್ಚರಗೊಳ್ಳಿ.
1: ನಾನು ನಿದ್ರಿಸುತ್ತಿಲ್ಲ, ನಾನು ಏನೋ ಯೋಚಿಸುತ್ತಿದ್ದೇನೆ.
0: ನೀವು ಏನು ಯೋಚಿಸುತ್ತಿದ್ದೀರಿ?
1: ಪ್ರದೋಷಿಕ ಬಗ್ಗೆ. ಅದು ಯಾರು? ಅವಳಿಲ್ಲಿ ಏಕ್ ಬಂದ್ಲು?
0: ಅದು ಯಾರೇ ಆಗಿರ್ಲಿ, ಒಂದು ವಿಷಯ ಖಚಿತ, ಗಮನದಲ್ಲಿನ ಸಣ್ಣದೊಂದು ಕೊರತೆಯನ್ನು ಸಹ ವೈಫಲ್ಯವೆಂದು ಪರಿಗಣಿಸುವ ಅಭಿಯಾನದಲ್ಲಿ ನಾವು ಭಾಗಿಯಾಗಿದ್ದೇವೆ.
1: ನೀವು ಹೇಳಿದ್ದು ಸರಿ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನಮ್ಮನ್ನು ಮೋಸಗೊಳಿಸುವವರ ಜನರ ಕೊರತೆ ಇಲ್ಲ.
0: ಆದರೆ ಪ್ರದೋಷಿಕ ಬಂದು ನಮಗೆ ಒಂದು ವಿಷಯವನ್ನ ಕಲಿಸಿದಳು.
1: ಏನು?
0: ಕೆಲಸ ಇನ್ನೂ ಅಪೂರ್ಣವಾಗಿದೆ, ಮಾಡಬೇಕಾದ ಕೆಲಸಗಳು ಬಹಳಷ್ಟು ಉಳಿದಿವೆ ಎಂದು ಅವಳು ಎಚ್ಚರಿಕೆ ನೀಡಿದಳು.
1: ಮತ್ತು ಪ್ರತಿಯೊಬ್ಬ ಕೇಳುಗ, ಪ್ರತಿಯೊಬ್ಬ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇದನ್ನೇ. ಸ್ವಚ್ಛತೆ ಮತ್ತು ಉತ್ತಮ ನೀರಿನ ನಡುವೆ ಬಲವಾದ ಸಂಪರ್ಕವಿದೆ. ಸ್ನಾನಗೃಹವಿದ್ದರೂ ನೀರೆಲೆದಿದ್ದರೆ ಹೇಗೆ? ನಲ್ಲಿ ಇದ್ದರೂ ನೀರೆಲೆದಿದ್ದರೆ ಹೇಗೆ? ಅಲ್ಲದೆ ಕೈ ತೊಳೆಯುವುದು ಅಗತ್ಯ ಆದರೂ ನೀರೆಲೆದಿದ್ದರೆ ಹೇಗೆ? ಆದ್ದರಿಂದ ಗ್ರಾಮೀಣ ಭಾರತ ಮುಖವನ್ನು ಪರಿವರ್ತಿಸಲು ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಲ್ ಜೀವನ್ ಮಿಷನ್ ಒಟ್ಟಾಗಿ ಕೆಲಸ ಮಾಡಬೇಕು. ಇದು ನಿಮ್ಮೆಲ್ಲರಿಂದಲೂ ಅಸಾಧ್ಯ. ಸುಚಿಕ, ನೀವು ಹೇಳಿದ್ದು ಸರಿ, ಇದು ಒಳ್ಳೆಯ ಕೆಲಸದ ಹಾದಿಯಲ್ಲಿ ಅನೇಕ ಅಡೆತಡೆಗಳು ನಿಲ್ಲುತ್ತವೆ ಎಂಬುದು ಸಂಕೇತವಾಗಿದೆ. ಆದರೆ ಭಯವಿಲ್ಲದೆ ತಮ್ಮ ಗುರಿಯತ್ತ ಸಾಗು. ತಮ್ಮ ಗುರಿಯತ್ತ ಸಾಗುತ್ತಿರುವವರು ಮಾತ್ರ ವಿಜಯಶಾಲಿಗಳು. ಮತ್ತು ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸ್ವಚ್ಛ ಮತ್ತು ಸಮೃದ್ಧವಾಗಿಸುವುದು ನಮ್ಮ ದೊಡ್ಡ ಗುರಿಯಾಗಿದೆ.
0: ಪ್ರದೂಷಿಕ ಬಂದರೆ ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವು ಈಗಾಗಲೇ ಬಹಳಷ್ಟು ಸಾಧಿಸಿದ್ದೇವೆ. ಆಹಾ, ನಮ್ಮ ಪ್ರದೇಶ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾ ಸ್ವಚ್ಛತೆ ಇದೆ ಮತ್ತು ಟ್ಯಾಪ್ ನೀರು ಪ್ರತಿ ಮನೆಗೆ ತಲುಪಿದೆ ಎಂದು ತಿಳಿದು ಪ್ರದೂಷಿಕ ದುಃಖಿತರಾಗಿರಬೇಕು. ಗ್ರಾಮಸ್ಥರೊಂದಿಗೆ ಮಾತನಾಡಿದ ನಂತರ ನಾವು ಶೀಘ್ರದಲ್ಲೇ ಸಂಪೂರ್ಣ ಯಶಸ್ ಅನ್ನು ಸಾಧಿಸಿದ್ದೇವೆ ಎಂದು ನಮಗೆ ತಿಳಿದಿತ್ತು.
1: ಅವರು ಹೇಳುತ್ತಾರೆ, ನೀರು ಉಳಿಸಿ ಮತ್ತು ಮುಂದಿನ 7 ತಲೆಮಾರಿಗಳು ಬದುಕುಳಿಯುತ್ತದೆ. ನಮ್ಮ ಗ್ರಾಮಸ್ಥರು ಹೇಳುತ್ತಿದ್ದುದು ಅದನ್ನೇ.
0: ಮತ್ತು ಅವರು ಸ್ವಚ್ಛತೆಗಾಗಿ ಸಾಧ್ಯವಿರುವ ಎಲ್ಲಾ ಹೆಜ್ಜೆಗಳನ್ನು ಇಡಲು ಸಿದ್ಧರಿದ್ದಾರೆ.
1: ನಾವು ಪ್ರತಿ ವಾರ ಮತ್ತೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಮತ್ತು ಇನ್ನೂ ಕೆಲವು ಜನರಿಗೆ ನಿಮ್ಮನ್ನು ಪರಿಚಯಿಸಲು ಬರುತ್ತೇವೆ.
0: ನೀವು ಸಹ ಈ ಕಾರ್ಯಕ್ರಮದಲ್ಲಿ ಕೊಡುಗೆ ನೀಡಬೇಕು, ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು.
1: ಹೇಗೆ? ದಯವಿಟ್ಟು ಇದನ್ನು ನಮಗೆ ತಿಳಿಸಿ.
0: ನಮ್ಮ ಜ್ಞಾನ ಮತ್ತು ಪ್ರತಿಫಲ ವಿಭಾಗದ ಬಗ್ಗೆ ನಾವು ನಿಮಗೆ ಹೇಳುವ ಮೊದಲು ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಸಂದೇಶವನ್ನ ಪ್ರಸ್ತುತಪಡಿಸಿಕೊಳ್ಳೋಣ.
4: ನಮಸ್ಕಾರ, ಮೈ ಅಶೋಕ್ ಕುಮಾರ್ ಮೀನಾ, ಸಚಿವ ಪೇಯಜಲ್ ಔರ್ ಸ್ವಚ್ಛತಾ ವಿಭಾಗ, ಜಲ್ ಶಕ್ತಿ ಮಂತ್ರಾಲಯ ಸೇ ಬೋಲ್ ರಹಾ ಹೂನ್. ಆಪ್ಸೆ ಇಸ್ ಕಮ್ಯುನಿಟಿ ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಜರಿಯೆ ಜುಡ್ಕರ್ ಮುಜೆ ಬಹುತ್ ಅಚ್ಛಾ ಲಗ್ ರಹಾ ಹೈ. ಜಬ್ ಹಮ್ ಕಹತೆ ಹೈ ಸ್ವಚ್ಛ ಸುಜಲ್ ಗಾಂವ್ ತೋ ಇಸ್ಕಾ ಮತ್ಲಬ್ ಹೈ ಐಸಾ ಗಾಂವ್ ಜಹಾಂ ಹರ್ ಘರ್ ಮೇ ಸುರಕ್ಷಿತ ಪೇಯಜಲ್ ಪಹುಂಚತಾ ಹೋ, ಹರ್ ಪರಿವಾರ ಕೆ ಪಾಸ್ ಬೆಹತರ್ ಸ್ವಚ್ಛತಾ ಕಿ ಸುವಿಧಾ ಹೋ ಔರ್ ಲೋಕ್ ಸಮ್ಮಾನ್ ಔರ್ ಸುಖ ಸೇ ಜೀವನ್ ಜೀತೆ ಹೋ. ಪಿಛಲೆ ಕುಚ್ ವರ್ಷೋ ಮೇ ಜಲ್ ಜೀವನ್ ಮಿಷನ್ ಔರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕೆ ಜರಿಯೆ ಗ್ರಾಮೀಣ ಭಾರತ್ ಮೇ ಬಹುತ್ ಬದಲಾವ್ ಆಯಾ ಹೈ. ಲೇಕಿನ್ ಅಸಲಿ ಬದಲಾವ್ ತೋ ತಬ್ ಆತಾ ಹೈ ಜಬ್ ಹಮ್ ಖುದ್ ಆಗೆ ಬಢಕರ್ ಜಿಮ್ಮೇದಾರಿ ಲೇತೆ ಹೈ, ಜಬ್ ಸ್ವಚ್ಛತಾ ಔರ್ ಸುರಕ್ಷಿತ ಪಾನಿ ಹಮಾರೆ ರೋಜ್ಮರ್ರಾ ಕೆ ಜೀವನ್ ಕಾ ಹಿಸ್ಸಾ ಬನ್ ಜಾಯೆ. ಯಹೀ ಹೈ ಜನ್ ಭಾಗೀದಾರಿ ಕಾ ಅಸಲಿ ಅರ್ಥ. ಮೇ ಆಪ್ ಸಭಿ ಸೇ ಆಗ್ರಹ ಕರ್ತಾ ಹೂನ್ ಕಿ ಇಸ್ ಕಾರ್ಯಕ್ರಮ ಕೋ ಸುನೆ, ಇನ್ ಕಹಾನಿಯೋ ಸೇ ಸೀಖೆ ಔರ್ ಛೋಟೆ ಛೋಟೆ ಐಸೆ ಕದಮ್ ಉಠಾಯೆ ಜೋ ಬಡಾ ಅಸರ್ ಲಾ ಸಕತೆ ಹೈ. ಆಯಿಯೆ ಮಿಲ್ಕರ್ ಅಪ್ನೆ ಗಾಂವೋ ಕೋ ಸಚ್ಮುಚ್ ಸ್ವಚ್ಛ ಔರ್ ಸುಜಲ್ ಬನಾಯೆ. ಧನ್ಯವಾದ್. ಜೈ ಹಿಂದ್.

0: ಸಂದೇಶದ ನಂತರ ನಮ್ಮ ಜ್ಞಾನ ಮತ್ತು ಬಹುಮಾನ ವಿಭಾಗವನ್ನು ಹಂಚಿಕೊಳ್ಳುವ ನಮ್ಮ ಭರವಸೆಯನ್ನು ನಾವು ಪೂರೈಸುತ್ತೇವೆ. ಪ್ರತಿ ಬಾರಿಯೂ ನಾವು ನಿಮಗೆ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸುತ್ತೇವೆ. ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆ ಮತ್ತು ಸರಿಯಾಗಿ ಉತ್ತರಿಸುವವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಸಂಪೂರ್ಣ ಸರಣಿಯ ನಂತರ ಬಹುಮಾನಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ.
1: ಆಟದ ನಿಯಮಗಳು ಸರಳವಾಗಿದೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ನೀವು ಅವುಗಳಿಗೆ ಸರಿಯಾಗಿ ಉತ್ತರಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಮೇಡಮ್, ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸುತ್ತೀರಾ?
0: ನಮ್ಮ ದೂರವಾಣಿ ಸಂಖ್ಯೆ 7026220055 ಇದಕ್ಕೆ SMS ಮಾಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ.
2: PM ಜೈ, ಅಬ್ ಗರೀಬೋ ಕಿ ಜೈ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ

0: ಕಾರ್ಯಕ್ರಮಗಳ ಇಲಾಖೆ ಭಾರತ ಸರ್ಕಾರ ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
1: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
0: ಪ್ರತಿಯೊಂದು ಬೀದಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
1: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
0: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
1: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
0: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
1: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
0: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
1: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರೂ ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
0: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019ರ ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
1: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
0: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
1: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
0: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
1: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
0: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ. ಹಾಗಾದರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಪ್ರಶ್ನೆಯಲ್ಲಿ ನೀವು ಸ್ವಚ್ಛ ಗ್ರಾಮಕ್ಕಾಗಿ ಒಂದು ಉತ್ತಮ ಘೋಷಣೆಯನ್ನು ಬರೆದು ನಮಗೆ ಕಳುಹಿಸಬೇಕು. 3 ಅತ್ಯುತ್ತಮ ಘೋಷಣೆಗಳಿಗೆ ಬಹುಮಾನ ನೀಡಲಾಗುವುದು.
1: ಹಾಗಾದರೆ ಸಿದ್ಧರಾಗಿ ಮತ್ತು ನಿಮ್ಮ ಸ್ವಂತ ಸೃಜನಶೀಲತೆಯಿಂದ ರಚಿಸಲಾದ ಒಂದೇ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಕೇಳಿದ್ದೀರಿ.
1: ಕಾರ್ಯಕ್ರಮದ 2ನೇ ಭಾಗದೊಂದಿಗೆ ನಾವು ಶೀಘ್ರದಲ್ಲೇ ಹಿಂದಿರುಗುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿ ಕುರಿತು ನಿಮಗೆ ತಿಳಿಸುತ್ತೇವೆ.
0: ನಿಮ್ಮ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನು ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿರಿ.
1: ಹಾಗಾದರೆ ನಮ್ಮ ಮುಂದಿನ ಸಂಚಿಕೆಗಾಗಿ ಕಾಯಿರಿ.
0: ಹಾಗಾದರೆ ನೀವು ಹಿಂದಿನ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಿ ಅಲ್ಲವೇ? ಈ ಕಾರ್ಯಕ್ರಮ ಮುಂದುವರಿಯಬೇಕೆಂದು ನೀವು ಭಾವಿಸುತ್ತೀರಿ, ಆದರೆ ಸಮಯದ ನಿರ್ಬಂಧಗಳು ಒಂದು ಅಂಶವಾಗಿದೆ.
1: ನಾವು ಹೊರಡುವ ಮೊದಲು ನಾವು ಹೇಳಲು ಬಯಸುತ್ತೇವೆ, ದಯವಿಟ್ಟು ಎಲ್ಲಾ ವೃದ್ಧರು, ಮಕ್ಕಳು ಮತ್ತು ಯುವಜನರಿಗೆ ಗಮನ ಕೊಡಿ.
0: ಸ್ವಚ್ಛತೆ ಮತ್ತು ಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಗೌರವ ಜೀವಂತವಾಗಿರುತ್ತದೆ.
1: ಸ್ವಚ್ಛ ಸುಜಲ ಗ್ರಾಮ ಯೋಜನೆಯ ಈ ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ.
0: ನಮ್ಮ ಗ್ರಾಮವು ಶುದ್ಧ ಮತ್ತು ಸ್ವಚ್ಛವಾಗಿ ಉಳಿಯುತ್ತದೆ.
1: ಪ್ರಗತಿಯ ನಗು ಮತ್ತೆ ಅರಳು.

0: ಬರುತ್ತದೆ.
1: ಸಮಯ ಕಳೆದು ಹೋದಾಗ ನನಗೆ ಅರಿವೇ ಇರಲಿಲ್ಲ.
0: ವಿಷಯ ಹೀಗಿದೆ,
1: ಆದರೆ ನಮಗೆ ಉಳಿಯಲು ಹಲವು ಆಸೆಗಳಿದ್ದರೂ ಸಮಸ್ಯೆ ಇಲ್ಲ.
0: ನಾವು ಸಮಯ ಪಾಲನೆಯನ್ನು ಗೌರವಿಸಬೇಕು.
1: ಈ ವಾರದ ಚರ್ಚೆಯನ್ನು ಒಂದು ಭರವಸೆಯೊಂದಿಗೆ ಇಲ್ಲಿ ಕೊನೆಗೊಳಿಸೋಣ. ಅಲ್ಲಿಯವರಿಗೆ ನಮ್ಮನ್ನು ನೆನಪಿಡಿ. ಮುಂದಿನ ವಾರ ನಾವು ಹಿಂತಿರುಗುತ್ತೇವೆ. ನಾನು ಸ್ವಚಿಕ್ಕ
0: ಮತ್ತು ನಾನು ಸುಜಲ್ ಕುಮಾರ್.
1: ಈ ಘೋಷಣೆಯನ್ನು ಒಮ್ಮೆ ಎತ್ತಿದರೆ ಭಾರತವು ಮತ್ತೊಂದು ಗುರುತನ್ನು ಪಡೆಯುತ್ತದೆ.
0: ಪರಿಸರವು ಶುದ್ಧವಾಗಿದ್ದರೆ ಮತ್ತು ಪ್ರತಿ ಮನೆಗೆ ನೀರು ಇದ್ದರೆ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನವು ಪೂರ್ಣಗೊಳ್ಳುತ್ತದೆ.
1: ಮತ್ತು ನಾವು ಹೊರಡುವ ಮೊದಲು ಇಂದಿನ ಸಂದೇಶ, ಬೀದಿಗಳನ್ನು ಸ್ವಚ್ಛಗೊಳಿಸಿ, ಪ್ರತಿ ಮನೆಯಲ್ಲೂ ನಲ್ಲಿ ನೀರು, ಕಸ ಎಸೆಯಬೇಡಿ, ಗ್ರಾಮವನ್ನು ಸ್ವಚ್ಛವಾಗಿಡಿ, ನೀರು ಜೀವ, ಪ್ರತಿ ಬಾರಿಯೂ ಅದನ್ನು ಉಳಿಸಿ, ನಾವೆಲ್ಲರೂ ಸ್ನೇಹಿತರೆ, ಸ್ವಚ್ಛ ಮತ್ತು ಜಲ ಸಮೃದ್ಧ ಗ್ರಾಮವನ್ನು ಮಾಡೋಣ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 croresಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಮೂವತ್ತೊಂದನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.